ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ, ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ವೈಶಾಖ ಮಾಸದ 18 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 8 ತಾರೀಕು ಶುಕ್ರವಾರ. ಈಗ ಸಮಯ 5:58:42. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ. 6:30 ಚಿಂತನ ಪ್ರಭಾಕರ್ ಜೋಶಿ ಅವರಿಂದ, ಇದು ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯ ಪ್ರಸಾರವಿದೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಮೇಘನ ಭಟ್ ಅವರು ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿಯಲ್ಲಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ. ಇದರಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯ್ಕ ನಾರಾಯಣ್ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ಸವಿನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. 11:30 ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಜನಪದ ಕಲಾವಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜೀಸಾಣೆಯ ಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಸುಜಾತ ಎಫ್ ತಳವಾರ್. ಇದು ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪಾರ್ಶ್ವವಾಯುಗೆ ಕಾರಣಗಳು ಹಾಗೂ ಚಿಕಿತ್ಸೆ ಭಾಗವಹಿಸುತ್ತಾರೆ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರಿ. ಇವರೊಂದಿಗೆ ದ್ಯಾಮಲಾಂಬಿಕಾ ಎಂಎಸ್. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಕಾರ್ಯಕ್ರಮ. 12:20 ಚಿತ್ರಗೀತೆಗಳು. 12:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ವಾಚನ ಎಚ್ಆರ್ ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 7:40 ಗಾಂಧಿ ಸ್ಮೃತಿ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಸಹಜ ಕೃಷಿ ಮತ್ತು ಆರೋಗ್ಯ ರಕ್ಷಣೆ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಕೋಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ರತ್ನಶಾಸ್ತ್ರಿಯವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ. ವೈಲಿನ್ ವೆಂಕಟೇಶ್ ಜೋಸಿಯಾರ್ ಮೃದಂಗ ವಿನೋದ್ ಶ್ಯಾಮ್. 10:30 ಗೀತ ಚಂದ್ರಿಕೆಯಲ್ಲಿ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದಿನ ನಮ್ಮ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ. The news read by Subhadra Ramachandran. Union Home Minister Amit Shah will arrive in Kolkata today. He is scheduled to attend a meeting with the newly elected BJP MLAs, during which the party's legislative leader will be selected. The new Chief Minister of the State and the Council of Ministers will be sworn in tomorrow on the birth anniversary of Kavi Guru Rabindranath Tagore. Meanwhile, preparations are underway for the swearing-in ceremony at the Brigade Parade Ground in Kolkata. Necessary administrative meetings are being held and tight security arrangements are being put in place for the occasion. Prime Minister Narendra Modi, Union Home Minister Amit Shah, senior BJP leaders and chief ministers from other states are expected to attend the oath-taking ceremony. President of Vietnam, Tho Lam, has emphasized that India and Vietnam together have a significant opportunity to play a pivotal role in the global supply chain in today's changing world order. Addressing the India-Vietnam Business Forum in Mumbai, Mr. Lam highlighted that the current global scenario is indeed a challenge, but also an opportunity to elevate cooperation between India and Vietnam to a new level. Speaking on the occasion, Maharashtra Chief Minister Devendra Fadnavis asserted that entrepreneurs, investors and professionals from the technology and manufacturing sectors in countries like India and Vietnam will shape the future of Asia. India and Vietnam have discussed to deepen cooperation in emerging technologies, innovation, research and startup ecosystems. Minister of State for Science and Technology, Jitendra Singh, held bilateral talks with his Vietnamese counterpart, Dr. Vu Hai Huang, in New Delhi yesterday. During the discussions, both sides exchanged views on cooperation in artificial intelligence missions, cybersecurity frameworks, innovation ecosystems and technology transfer initiatives. The meeting also reviewed ongoing academic and institutional engagements between the two countries, including collaborations involving research institutions, innovation hubs and technology incubation platforms. Addressing the meeting, Dr. Singh said that the comprehensive strategic partnership between the two countries has gained new momentum over the last decade. He said that around 10 researchers from Vietnam have availed fellowships under the India-ASEAN Research and Training Fellowship Program. Foreign Secretary Vikram Misri took part in a trilateral meeting between India, France and United Arab Emirates in Abu Dhabi yesterday, along with Reem Al-Hashmi, Minister of State and Special Envoy for India, and Martin Bryans, Secretary General of the Ministry for Europe and Foreign Affairs of France. The Ministry of External Affairs said the three countries agreed to strengthen their partnership and work on a roadmap with clear timelines. During the visit, Mr. Misri also met Khaldun Al Mubarak, Managing Director and Chief Executive Officer, Mubadala Investment Company, to discuss investment cooperation. Saudi Arabia suspended U.S. military access to its bases and airspace, forcing President Donald Trump to abruptly abandon his plan to escort ships through the Strait of Hormuz, the two U.S. officials have confirmed. The move marks a significant setback for Washington's Gulf strategy, with a key regional ally effectively blocking the operation known as Project Freedom before it could gain traction. Mr. Trump has shifted focus to diplomacy, describing recent talks with Iran as very good and saying a permanent deal is very possible. Iran is now reviewing a 14-point U.S. proposal to end the war, with Tehran's Foreign Minister Abbas Araghchi calling for dialogue and diplomacy. The proposed framework would pause

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಭಕ್ತಿ ರಚನೆಗಳ ಕಾರ್ಯಕ್ರಮ. ಶುಭೋದಯ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಎಸ್ ಅಮೃತ ಅವರು ಹಾಡಿರುವಂತಹ ದೇವರ ನಾಮಗಳನ್ನು ಕೇಳಲಿದ್ದೀರಿ. ಕೇಳೋಣ ಕನಕದಾಸರ ರಚನೆಯನ್ನ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ.

ಎಸ್ ಅಮೃತ ಅವರು ಹಾಡಿರುವಂತಹ ಮತ್ತೊಂದು ಪುರಂದರದಾಸರ ರಚನೆಯನ್ನು ಕೇಳೋಣ. ಕೃಷ್ಣಮೂರ್ತಿ ಕಣ್ಣು ಮುಂದೆ ನಿಂತಿದಂತಿದೆ, ಪುರಂದರದಾಸರ ರಚನೆ ಇದು.

ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಎಸ್ ಅಮೃತ ಅವರು ಹಾಡಿದಂತಹ ದೇವರ ನಾಮಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಮೌನೇಶ್ ಕುಮಾರ್ ಛಾವಣಿ ಅವರ ಧ್ವನಿಯಲ್ಲಿ ದೇವರ ದಾಸಿಮಯ್ಯ ಅವರ ಒಂದು ವಚನ, ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ.

0: ವೃಂದಗಾನದಲ್ಲಿ ಇದುವರೆಗೂ ಕೇಳಿದ್ದು ವಿಜಯದಾಸರ ಕೃತಿಯನ್ನು. ಇಲ್ಲಿಗೆ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ. ಮುಂದಿನ ಕಾರ್ಯಕ್ರಮ ಚಿಂತನ, ಪ್ರಭಾಕರ ಜೋಶಿ ಅವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನು ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೋಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920ರಲ್ಲಿ ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಸದಸ್ಯರನ್ನು ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನು ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆಯಾಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನೆವಾ ಒಪ್ಪಂದ ಸ್ವೀಕರಿಸಿತ್ತು. 1864ರಲ್ಲಿ ಜಿನೆವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914ರಲ್ಲಿ ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3ರಂದು ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20ರಂದು ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1920ರ ಮೇ 8ರಂದು ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯ ದೋಷಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ, ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
0: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಕನ್ನಡ ರತ್ನ ಭಂಡಾರ. ಮೈಸೂರು ಆಕಾಶವಾಣಿ ಸಂಸ್ಥಾಪಕರು ಎಂವಿ ಗೋಪಾಲಸ್ವಾಮಿ. ಆಗ ಅವರು ವಿದೇಶದಿಂದ ಟ್ರಾನ್ಸ್ಮೀಟರ್ ತಂದಿದ್ದು, ಸ್ವಂತ ಖರ್ಚಿನಲ್ಲಿ ತಮ್ಮದೇ ಕೇಂದ್ರ ಮಾಡಿದ್ದು, ಇಡೀ ಭಾರತದಲ್ಲಿ ಖಾಸಗಿ ಬಾನುಲಿಯ ಆರಂಭ ಇದೆ ಅಂತ ದಾಖಲಾಗಿದ್ದು ಇದೆಲ್ಲ ನಮಗೆ ಗೊತ್ತು. ಈ ಎಂವಿ ಗೋಪಾಲಸ್ವಾಮಿ ಅವರು ಎಲ್ಲವನ್ನ ಹೇಗೆ ಮಾಡಿದರು ಅಂತ ಅವರ ಪತ್ನಿ ಗೋಪಾಲಸ್ವಾಮಿ ಅವರು ನೆನಪಿಸಿಕೊಂಡಿದ್ದಾರೆ. ಎಂವಿ ಗೋಪಾಲಸ್ವಾಮಿ ಅವರ ಸಾಹಸಗಳನ್ನ ವರ್ಣಿಸಿದ್ದಾರೆ. ಈಗ ಕೇಳೋಣ ಕಮಲಾ ಗೋಪಾಲಸ್ವಾಮಿ ಅವರ ಮಾತುಗಳು.
3: ಇದು 1935 ಇಸ್ವಿನಲ್ಲಿ ಮೈಸೂರು ಮೊಂಟಿಕುಪ್ಪಲ್ನಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿಯೇ ಆಕಾಶವಾಣಿ ಬಾನುಲಿ ಕೇಂದ್ರವನ್ನು ಶುರು ಮಾಡಿದ್ದು ಡಾಕ್ಟರ್ ಗೋಪಾಲಸ್ವಾಮಿ ಅವರು ಶುರು ಮಾಡಿದ್ದು. ಅವರಿಗೆ BBC ಪ್ರಸಾರ ಕೇಂದ್ರದಿಂದ ಬಾನುಲಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಒಂದು ಆಲೋಚನೆ ಬಂತು. ಅದು ಒಂದು ವ್ಯಕ್ತಿಯ ಧ್ವನಿಯನ್ನು ತರಂಗಗಳಲ್ಲಿ ಹಿಡಿದಿರಬಹುದು, ಅಲ್ಲದೆ ಏಕಕಾಲದಲ್ಲಿ ಅನೇಕ ಕಡೆ ಕೇಳುವ ಹಾಗೆ ಮಾಡುವುದು ಎಂದು ಉದ್ದೇಶದಿಂದ ಇದನ್ನು ಆರಂಭಿಸಿದೆ. ಮನೇಲಿ ಒಂದ್ 2 ವರ್ಷ ಅದು ಆದ್ಮೇಲೆ ಅದು ಎಕ್ಸಿಬಿಷನ್ ಬಿಲ್ಡಿಂಗ್ ತಗೊಂಡು ಹೋಗಿದ್ರು. ಲೇಟರ್ ಅವರು ಪ್ರೊಫೆಸರ್ ಸೈಕಾಲಜಿ ಆಗಿದ್ರು ಮಹಾರಾಜಾಸ್ ಕಾಲೇಜಿನಲ್ಲಿ. ಅವ್ರಿಗೆ ಆರ್ಟ್ ನಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ಈ ಇದನ್ನ ಒಂದು ಸಂಸ್ಕೃತಿ ಕಲೆ ಇದೆಲ್ಲ ಇದಾಗಬೇಕು ಅನ್ನೋ ಐಡಿಯಾ ಇದರಿಂದ ಅವ್ರು ಪ್ರಾರಂಭಿಸಿದ್ದು ಸ್ವಂತದಲ್ಲಿ. ಇದಕ್ಕೆಲ್ಲ ನಾನು ಸ್ವಂತ ಕೈನಿಂದ ದುಡ್ಡು ಹಾಕಿ ಒಂದು ಚಿಕ್ಕ ಟ್ರಾನ್ಸ್ಮಿಟರ್ ಮೊದಲು ಕೊಂಡ್ಕೊಂಡಿದ್ದು. ನಮ್ಮ ಅತ್ತೆ ಅವರಿಗೆ ಹಾಡು ಅಂದ್ರೆ ತುಂಬಾ ಅವರಿಗೆ ಅಭಿಲಾಷೆ ಜಾಸ್ತಿ. ನಾವುಗಳೆಲ್ಲಾನು ಅವ್ರಿಗೆ ಏನ್ ಬೇಕೋ ಯಾವ ತರ ಬೇಕೋ ಆ ತರದಲ್ಲಿ ಸಹಾಯ ಮಾಡ್ಕೊಂಡು ಬಂದ್ವಿ ಅವ್ರಿಗೆ. ಆ ಟ್ರಾನ್ಸ್ಮಿಟರ್ ಅವರು ಅಮೆರಿಕನ್ ಜರ್ನಲ್ ಒಂದು ಅದನ್ನ ತರಿಸಿ ಅದರಲ್ಲಿ ಓದ್ಬಿಟ್ಟು ಅದ್ ಹೇಗೆ ಇದು ಮಾಡಬೇಕು ಅನ್ನೋ ಇದರಿಂದ ಅದನ್ನ ತರಿಸ್ಬಿಟ್ಟು ಅದನ್ನ ದಿನ ಸಾಯಂಕಾಲ ಅವ್ರ ಕಾಲೇಜಿನಿಂದ ಬಂದ ಮೇಲೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರಾತ್ರಿ 12 ಗಂಟೆ ಆದ್ರೂ ಆಗ್ಬಹುದು, 1 ಗಂಟೆ ಆದ್ರೂ ಆಗ್ಬಹುದು. ಅದನ್ನ ಪ್ರಸಾರ ಮಾಡ್ತಾ ಇದ್ರು. ಆಗ ಹೊರಗಿನವರಿಗೆ 49 ಮೀಟರ್ ವೇವ್ ಲೆಂಗ್ಸ್ ನಲ್ಲಿ ಕೇಳಿ ರೇಡಿಯೋನಲ್ಲೇ ನಿಮ್ಗೆ ಹೇಗೆ ಬರ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲ ಸಮಾಚಾರ ಅವ್ರಿಗೆ VU7 ಅಂತ ಇಂತ ಕಾಲ್ ಸಿಗ್ನಲ್ ಅದರಲ್ಲಿ ಇದಕ್ಕೆ ನೀವು ಜವಾಬ್ ಬರೀರಿ ನಮ್ಗೆ, ನಾವು ಅದನ್ನ ಮುಂದೆ ಸರಿ ಮಾಡ್ಕೋಬಹುದು ಅಂತ ಹೇಳಿ ಬರ್ತಾ ಇದ್ರು. ಅವ್ರ ಕಡೆಯಿಂದ ಸಮಾಚಾರ ಬಂದ ಮೇಲೆ ಕೊಂಚ ಏನ್ ಮಾಡ್ಬೇಕು ಸರಿ ಮಾಡ್ಬೇಕಾದ್ರೆ ಅದನ್ನ ಮಾಡ್ಕೊಂಡು ಮುಂದುವರಿಸ್ತಾ ಇದ್ರು. ಈ ಪ್ರಯೋಗದಲ್ಲಿ ಅವರು ಕೆಲವರು ನಮ್ಗೆ ಗುರ್ತಿರೋರು ಆಸ್ಥಾನ ವಿದ್ವಾನ್ಗಳು ಬಂದು ನಾವು ಅವ್ರನ್ನ ಕರೆದ್ರೆ ಪಾಪ ಅವರು ತುಂಬಾ ಸಂತೋಷದಿಂದ ಬಂದು ಈಗ ದೇವೇಂದ್ರಪ್ಪ ಅವರು ಇವರು ಚೌಡಯ್ಯ ಅವರೆಲ್ಲ ನಮ್ ಬಂದು ಆಕಾಶವಾಣಿಯಲ್ಲಿ ತಾವೇ ಸ್ವಂತವಾಗಿ ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಬಂದು ಕೊಡ್ತಾ ಇದ್ರು. ಅವರಿಗೆ ನಾವು ಕೊಡ್ತಾ ಇದ್ದಿದ್ ಬರೀ ಒಂದು ಕಾಫಿ ಒಂದು ತಿಂಡಿ ಎಲೆ ಅಡಿಕೆ ಅಷ್ಟೇ. ಈ ಸಂಭಾವನೆ ಮಾತ್ರ ಅವ್ರು ಕೊಟ್ಟು ಅವ್ರನ್ನ ಕಾರ್ ಮೇಲೆ ಕರ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ಬಿಟ್ಟು ಬಿಟ್ಟು ಬರೋದು ಅವ್ರಿಗೆ ಅದೇ ತುಂಬಾ ಸಂತೋಷವಾಗಿತ್ತು. ಯಾಕೆಂದ್ರೆ ಇದು ಹೊಸದಾಗಿ ಶುರು ಆಗಿರೋದ್ರಿಂದ ತಮಗೂ ಒಂದು ಪ್ರಾಮುಖ್ಯತೆ ಬರುತ್ತೆ ಅನ್ನೋ ಯೋಚನೆಯಿಂದ ಅವರು ಹಾಗೆ ಮಾಡ್ತಾ ಇದ್ರು. ಜಗದೀಶ್ ಅಂತ ಹೇಳಿ ರೇಡಿಯೋ ಇಂಜಿನಿಯರ್ ಆಗಿ ತುಂಬಾ ಸಹಾಯ ಮಾಡಿದ್ರು ಅವರು. ವೆಂಕಟೇಶ್ ಮೂರ್ತಿ, ರಂಗು ಮತ್ತೆ ಅಶೋಕನ್ ಇವ್ರನ್ನೆಲ್ಲ ಕೊಂಚ ದಿವಸ ಆದ್ಮೇಲೆ 1 ವರ್ಷ ತಾವೇ ಸ್ವಂತವಾಗಿ ಮಾಡಿಕೊಂಡು ಒಂದು ಸ್ಥಿಮಿತಿಗೆ ಬಂದ್ಮೇಲೆ ಇವ್ರನ್ನೆಲ್ಲ ಇಟ್ಕೊಂಡು, ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ತುಂಬಾ ಕಾಗದಗಳು ಬರಬೇಕಾಗಿತ್ತು, ಅವಾಗ ಜವಾಬು ಕೊಡೋದಕ್ಕೆ ಇದಕ್ಕೆ ಟೈಮ್ ಇರಲಿಲ್ಲ ಅವರಿಗೆ. ವೆಂಕಟೇಶ್ ಮೂರ್ತಿ ಅವರು ಸ್ಟೆನೋಟೈಪಿಸ್ಟ್ ಆಗಿ ಬಂದು ಅವರಿಗೆಲ್ಲ ಕಾಗದಗಳು ಬರ್ಕೊಡೋದಕ್ಕೆ ಮಾಡೋಕ್ಕೆ ಏರ್ಪಾಡು ಮಾಡಿ ಇವ್ರ ಸ್ವಂತ ಕಾಯಿನಿಂದ

0: ಅವರುಗಳಿಗೆಲ್ಲ 25-25 ರೂಪಾಯಿ ಕೊಡ್ತಾ ಇದ್ರು. ಇವರುಗಳೆಲ್ಲ ಹೊರಗೆ ಕೆಲಸ ಮಾಡ್ತಾ ಇದ್ರು, ಸಾಯಂಕಾಲದ ಹೊತ್ತು ಇವ್ರಿಗೆ ಬಂದು ಸಹಾಯ ಮಾಡ್ತಾ ಇದ್ರು. ಈ ಆಕಾಶವಾಣಿ ಗೌರ್ಮೆಂಟ್ ತಗೊಳ್ಳೋವರಿಗೂ ಇವ್ರ ಸ್ವಂತ ಖರ್ಚಿನಿಂದಾನೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಕೊಂಚ ದಿವಸ ಆದ್ಮೇಲೆ ಇದೆಲ್ಲ ಕೊಂಚ ಇದು ಚೆನ್ನಾಗಿ ಬರ್ತಾ ನಾಲ್ಕ ಕಡೆಯಿಂದ ಅವ್ರಿಗೆ ಪತ್ರಗಳು ಬಂತು. ಆವಾಗ ಇನ್ನೂ ದೊಡ್ಡ ಟ್ರಾನ್ಸ್ಮಿಟರ್ ಹೊಂದ್ಕೊಂಡ್ರು, ಎಲ್ಲ ಸ್ವಂತವಾಗಿ ಕೈನಿಂದ ಹಾಕಿ ಮಾಡಿ ಮಾಡಿ ಒಂದು ಸ್ಥಿಮಿತಕ್ಕೆ ಬಂದ್ಮೇಲೆ ಇದಕ್ಕೆ ಸ್ವಂತವಾಗಿ ಒಂದು ಕಟ್ಟಡ ಬೇಕು. ಇದು ಮನೆ, ನಮ್ಮ ಮನೆಯಲ್ಲಿ ನಾವು ಮಾಡಿದ್ರಿಂದ ಅದು ಜಾಗ ಸಾಲದು, ಬರೋರು ಹೋಗೋರಿಗೆ ಜಾಗನೇ ಇಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಅಲ್ಲಿ ಇವಾಗ ಇದೆಯಲ್ಲ ಆಕಾಶವಾಣಿ, ಅಲ್ಲಿ ಖಾಲಿ ಸೈಟ್ ಇತ್ತು. ಇವ್ರು ದಿನಾ ಸವಾರಿ ಹೋಗೋರು, ಕುದುರೆ ಮೇಲೆ
1: ಕುದುರೆ ಇಟ್ಟಿದ್ರು,
0: ಕುದುರೆ ಇಟ್ಕೊಂಡಿದ್ರು, ಅದರಲ್ಲಿ ಸವಾರಿ ಹೋಗೋರು. ಖಾಲಿ ಬಿದ್ದಿದೆಯಲ್ಲ, ಜಾಗ ಚೆನ್ನಾಗಿದೆ, ಅಷ್ಟು ಓಪನ್ ಸ್ಪೇಸ್ ಇರೋದ್ರಿಂದ ಆಕಾಶವಾಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಯಾರು ಸೇರಿದ್ದು ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಆ ದಿವಾನ್ರನ್ನ ಹೋಗಿ ನೋಡಿದ್ರು. ದಿವಾನ್ರು ಮೆಂಬರ್ ಆಫ್ ಕೌನ್ಸಿಲ್, ಅವ್ರ ಕಡೆಯಿಂದ ಅವ್ರಿಗೆ ಸೈಟ್ ಸಿಕ್ಕೋದಕ್ಕೆ ಸೌಕರ್ಯ ಆಯಿತು. ಅಲ್ಲಿ ಆವಾಗ ಕೋನೆನ್ಸ್ಬರ್ಗರ್ ಅಂತ ಆರ್ಕಿಟೆಕ್ಟ್ ಇದ್ರು, ಜರ್ಮನ್ ಆರ್ಕಿಟೆಕ್ಟ್, ಅವ್ರ ಸಹಾಯ ಪಡೆದು ಈ ಬಿಲ್ಡಿಂಗ್ ಅನ್ನೆಲ್ಲ ಕಟ್ಟಿದ್ರು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಕಮಲಾ ಗೋಪಾಲಸ್ವಾಮಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇನ್ನು ಮುಂದೆ ಕೇಳೋಣ ಒಂದು ದೇಶಭಕ್ತಿ ರಚನೆ ವೃಂದಗಾನದಲ್ಲಿ. ಗಗನಗಂಟೆಯು ನಿನಗೆ, ಕಡಲು ಆರತಿ ನಿನಗೆ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಇಂದು ಈ ರಸ್ತೆ ಅಪಘಾತ ಮತ್ತು ಕೆಲಸದ ಸ್ಥಳದ ಅಪಘಾತ ಅಥವಾ ಇತರ ಅಸ್ವಾಭಾವಿಕ ಸಾವುಗಳಿಗೆ ಕುಟುಂಬಗಳಿಗೆ ಪರಿಹಾರ ಸಿಗ್ತದೆ ಅಂತನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಹೇಗೆ ಸರ್ ಈಗ ರಸ್ತೆ ಅಪಘಾತ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಏನೋ ಅಪಘಾತ ಆಗ್ಬಿಡ್ಬೋದು ಅಥವಾ ಇನ್ನಿತರ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ, ಇವಕ್ಕೆ ಹೇಗೆ ಪರಿಹಾರ ಸರ್?
3: ಸಹಜವಾಗಿ ನಾವು ಇವತ್ತು ನೋಡ್ತಾ ಇರುವಂತೆ ಯಥೇಚ್ಛವಾಗಿ ರಸ್ತೆ ಅಪಘಾತಗಳನ್ನ ನಾವು ನೋಡ್ತಾ ಇದ್ದೇವೆ ಸರ್. ನಾವು ಸಮಾಜದ ಒಬ್ಬ ಪ್ರಜೆಯಾಗಿ ನಾವು ಮುಂಚೂಣಿಯಾಗಿ ನಾವು ಯಾವ ಪ್ರಿಕಾಷನರಿ ತಗೋಬೇಕು ಅದೂ ಸಹಿತ ನಾವು ನಮ್ಮ ಮನಸ್ಸಲ್ಲಿ ಇರ್ಬೇಕಾಗ್ತದೆ. ಇವತ್ತು ನಾವು ಸಹಜವಾಗಿ ಸಾಕಷ್ಟು ಈ ಟೂ ವೀಲರ್ ಬೈಕ್ಗಳು, ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿರುವಂತಹ ಯುವಕರು ಓವರ್ ಸ್ಪೀಡ್ 120 130 140ರಲ್ಲಿ ಅತಿ ವೇಗವಾಗಿ ವಾಹನ ಚಲಾವಣೆ ಮಾಡಿ ಅಪಘಾತ ಆಗಿ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಶೇಕಡವಾರು ಜಾಸ್ತಿ ಇದೆ ಸರ್. ಇಂತಹ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಪರಿಹಾರವನ್ನ ನಾವು ಪಡ್ಕೊಳ್ಬಹುದಾಗಿರ್ತದೆ ಸರ್. ಸ್ಥಳದಲ್ಲಿ ಸಾವನ್ನೊಪ್ಪಿದ್ರೆ ಅಥವಾ ಆ ವ್ಯಕ್ತಿ ಅಪಘಾತದಿಂದ ಸಾವನ್ನೊಪ್ಪಿದ್ರೆ ಆ ವ್ಯಕ್ತಿಯ ಏನು ವಾರಸುದಾರಿದ್ದಾರೆ ಕಾನೂನು ಪ್ರಕಾರ ಪರಿಹಾರ ಸಿಗ್ತದೆ ಸರ್. ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ನಲ್ಲಿ ಸಾಕಷ್ಟು ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸಿರುವಂತದ್ದು, ಜೊತೆಗೆ ಮಿಷನರೀಸ್ ಗಳಿಂದ ಅಪಘಾತ ಆಗ್ತಾ ಇರುವಂತದ್ದು ಸಹಿತ ನೋಡ್ತೇವೆ.
2: ಕೆಲಸದ ಸ್ಥಳದಲ್ಲಿ ಕಾರ್ಖಾನೆಯಲ್ಲಿ ಆಗಿರ್ಬೋದು, ಕೃಷಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಕೊಂಡಾಗ ಕೂಡ ಅಪಘಾತ ಆಗಬಹುದು. ಇನ್ನಿತರ ಯಾವುದೇ ಒಂದು ಸಂದರ್ಭದಲ್ಲಿ ಕೆಲಸ ಏನೇ ಇರಬಹುದು,
3: ಕೆಲಸ ಏನೇ ಸಂದರ್ಭ
2: ಆ ಮಾಲೀಕರು ಆ ಭದ್ರತೆಯನ್ನ
3: ಕೊಡ್ಬೇಕಾಗುತ್ತದೆ. ಅವ್ರ ಮೇಲೂ ಸಹಿತ ನಾವು ನೆಗ್ಲಿಜೆನ್ಸಿ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡಿ ಅವ್ರ ಮೇಲೂ ಸಹಿತ ನಾವು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ
2: ಇದೆಯಲ್ಲ. ಈ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ,
3: ಈಗ ಪ್ರಾಣಿಗಳಿಂದ ಅನ್ಯಾಚುರಲ್ ಡೆತ್
2: ಆಗುತ್ತೆ
3: ಅಥವಾ ಆತ್ಮಹತ್ಯೆಗಳು ಸಹಿತ ಅನ್ಯಾಚುರಲ್ ಡೆತ್
2: ಕಡೆ ದೊಂಬಿ ನಡೀತಿರ್ತದೆ ಅಲ್ಲಿ ಕೂಡ ಸಾವಾಗಬಹುದು,
3: ಅಲ್ಲೂ ಸಾವಾಗಬಹುದು,
2: ಹಾವು ಕಚ್ಚಿ
3: ನೋಡಿ ಗುಂಡಿ ಒಳಗಡೆ ಬಿದ್ದು ಸಾವನ್ನಪ್ಪಿರುವಂತದ್ದು ಸಹಿತ
2: ಅನ್ಯಾಚುರಲ್. ಮರ ಬಿದ್ದುಬಿಡುತ್ತೆ,
3: ಮರ ಬಿದ್ದಿರ್ತದಂತದ್ದು, ಮತ್ತೆ ಯಾವುದೋ ಒಂದು ಕಟ್ಟಡ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರುವಂತದ್ದು, ಇವೆಲ್ಲವೂ ಸಹಿತ ಅನ್ಯಾಚುರಲ್ ಡೆತ್ ಒಳಗಡೆ ಒಳಪಡ್ತದೆ ಸರ್.
2: ಸೊ ಅವರಿಗೆ ಪರಿಹಾರ ಸಿಗುತ್ತಾ?
3: ಖಂಡಿತವಾಗ್ಲೂ ಸಿಗ್ತದೆ ಸರ್. ಈಗ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ, ಯಾವ್ದೋ ಒಂದು ಆನೆ ಬಂದು
2: ತೊಗೊಂಡ್ಬಿಡುತ್ತೆ, ಸಿಡಿಲು ಗುಡುಗು, ಅದಕ್ಕೆ
3: ಪರಿಹಾರ ಸಿಗ್ತದೆ. ಇದೆಲ್ಲವನ್ನೂ ಸಹಿತ ಈ ಕಾಡು ಪ್ರಾಣಿಗಳಿಂದ ಆದಂತಹ ಪ್ರಕರಣಗಳೇನಿದಾವೆ ಇವೆಲ್ಲ ಸಹಿತ ಅರಣ್ಯ ಇಲಾಖೆಯಲ್ಲಿ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಡ್ಲಾಗ್ತದೆ. ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅನ್ನುವಂತಹ ಒಂದು ನಿಧಿ ಇದೆಯಲ್ಲ, ಅಲ್ಲಿಂದಲೂ ಸಹಿತ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಳ್ಳುವಂತ ಸಾಧ್ಯತೆಗಳು.
2: ಈಗ ಭೂಕಂಪ ಆಗಿರ್ಬಹುದು, ದೊಡ್ಡ ಪ್ರವಾಹ ಆಗಿರ್ಬಹುದು, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಪ್ರಾಣ ತೆತ್ತಾಗ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರ ಆಗಿರ್ಬಹುದು, ರಾಜ್ಯ ಸರ್ಕಾರ ಆಗಿರ್ಬಹುದು, ಒಟ್ಟಾರೆ ಸರ್ಕಾರದ ವತಿಯಿಂದ ಪರಿಹಾರ ಸಿಗುತ್ತೆ. ಅದೇ ರೀತಿ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನಾದರೂ ಅಪಘಾತ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಆ ಒಂದು ಅಂಶವನ್ನು ತಿಳ್ಕೊಂಡು ಮುಂದುವರಿಬೇಕು. ಮತ್ತೆ ತಾವು ಹೇಳಿದಂಗೆ ಜಾಗೃತಿಯನ್ನು ವಹಿಸ್ಕೋಬೇಕು,
3: ಜಾಗೃತಿ ವಹಿಸ್ಕೋಬೇಕು.
2: ನಮ್ಮ ಪಾತ್ರ ಏನು, ನಾವು ಎಷ್ಟು ಸುರಕ್ಷತೆಯನ್ನು ವಹಿಸಿದ್ದೀವಿ ಅಂತನೋ ಅಂಶ ಕೂಡ ಮುಖ್ಯ ಆಗುತ್ತೆ,
3: ಮುಖ್ಯ ಆಗ್ತದೆ ಸರ್.
2: ಮಂಜೇಶ್ ವಕೀಲವರೇ, ತಾವು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
3: ಧನ್ಯವಾದಗಳು.

0: ಕಪೂಸ್ ಮತ್ತು ನೀಲಂ ತಳಿಗಳಿಂದ ಸಂಕರಣಗೊಳಿಸಿ ಬಿಡುಗಡೆಯಾದ ತಳಿಯಾಗಿದೆ. ಮಧ್ಯಮ ಗಾತ್ರದ ಹಣ್ಣು ಹಾಗೂ ಪ್ರತಿ ವರ್ಷ ಫಸಲನ್ನು ನಿರೀಕ್ಷಿಸಬಹುದಾಗಿದೆ. ತಿರುಳಿನ ಆಕರ್ಷಕ ಬಣ್ಣದೊಂದಿಗೆ ಹಣ್ಣುಗಳು ಜಂಡು ತಿರುಳು ರಹಿತವಾಗಿರುತ್ತವೆ. ಮರಗಳು ಅಷ್ಟೇನು ದಟ್ಟವಾಗಿ ಬೆಳೆಯದೆ ವಿರಳ ದಟ್ಟಣೆ ಹೊಂದಿರುತ್ತವೆ. ಸರಾಸರಿ ಹಣ್ಣುಗಳ ತೂಕ 400 ಗ್ರಾಂ ಹಾಗೂ ಶೇಕಡವಾರು ತಿರುಳಿನ ಪ್ರಮಾಣ 75. ಅರ್ಕ ಉದಯ ಇದನ್ನು ಆಮ್ರಪಾಲಿ ಮತ್ತು ಅರ್ಕ ಅನ್ಮೋಲ್ ತಳಿಗಳಿಂದ ಸಂಕರಣಗೊಳಿಸಲಾಗಿದೆ. ಮಧ್ಯಮ ಗಾತ್ರ ಹಣ್ಣುಗಳು ಸರಾಸರಿ 200 ಗ್ರಾಂ ತೂಕ ಹೊಂದಿರುತ್ತವೆ. ಉಪ್ಪಿನಕಾಯಿಗಾಗಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಪ್ರಮುಖ ತಳಿಗಳನ್ನು ಹೊರತಂದಿರುತ್ತೆ. ಅನಾದಿ ಕಾಲದಿಂದಲೂ ಮಾವನ್ನು ಹಲವಾರು ಉದ್ದೇಶಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿವಿಧ ರೀತಿಯ ಉಪ್ಪಿನಕಾಯಿಗಳು ಸಂಸ್ಕರಣಾ ವಿಧಾನಗಳೊಂದಿಗೆ ಹಲವು ಬಗೆಯ ಮೌಲ್ಯವರ್ಧಿತ ರೂಪಗಳು ಸೇರಿವೆ. ಮಾವಿನ ಮಿಡಿ ಉಪ್ಪಿನಕಾಯಿಯ ಸ್ವಾದಿಷ್ಟತೆಯೇ ಅಪ್ರತಿಮ. ಇದಕ್ಕಾಗಿಯೇ ಹಲವಾರು ಪ್ರದೇಶಗಳಲ್ಲಿ ಬೇರೆ ಬೇರೆ ತಳಿಗಳನ್ನು ಸಂಗ್ರಹಿಸಲಾಗಿದೆ. ಕರಾವಳಿ, ಮಲೆನಾಡು ಹಾಗೂ ಬಯಲು ಪ್ರದೇಶಗಳಲ್ಲಿ ವಿವಿಧ ರೂಪದ ಉತ್ಪನ್ನಗಳನ್ನು ಮಾವಿನಿಂದ ತಯಾರಿಸುತ್ತಾರೆ. ಅವುಗಳಲ್ಲಿ ಕೆಲವು ತಳಿಗಳು ಅಪ್ಪೆಮಿಡಿ, ಆಮ್ಲೆಟ್, ಕೌಸಜಿ, ಪಟೇಲ್, ತೋತಾಪುರಿ, ದನ್ನಾಲ್ಲಿ ಅಪ್ಪೆ, ಬಾಳೆಕೊಪ್ಪ ಅಪ್ಪೆ, ಇಸ್ಗೂರು ಅಪ್ಪೆ, ಹೊಳೆಕೊಪ್ಪದ ಅಪ್ಪೆ, ಮಾಬಲಗಿರಿ ಅಪ್ಪೆ, ಗುರುಮೂರ್ತಿ ಅಪ್ಪೆ, ಹೀಗೆ ವಿವಿಧ ಹೆಸರುಗಳಲ್ಲಿ ಅಪ್ಪೆ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಕಸಿಗಿಡಗಳ ಆಯ್ಕೆ ಮತ್ತು ಗಿಡ ನೆಡುವ ಕ್ರಮ ಏನೆಂದರೆ, ಯಾವಾಗಲೂ ರೈತರು ಕಸಿ ಕಟ್ಟಿದ, ಆರೋಗ್ಯಯುತವಾಗಿರುವ, ನೇರವಾಗಿ ಬೆಳೆದ ಮತ್ತು ಚೆನ್ನಾಗಿ ಬೆಸೆದುಕೊಂಡಿರುವ 1 ವರ್ಷದ ಗಿಡಗಳನ್ನೇ ನೆಡಲು ಆಯ್ಕೆ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೆಚ್ಚು ವರ್ಷ ವಯಸ್ಸಿನ ಗಿಡಗಳನ್ನು ನೆಡಲೇಬಾರದು. ಭೂಮಿಯನ್ನು ಗಿಡ ನೆಡುವ 2 ತಿಂಗಳ ಮೊದಲು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿಕೊಳ್ಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ಮೊದಲೇ ತೀರ್ಮಾನಿಸಿದ ಅಂತರದಲ್ಲಿ 1 ಘನಮೀಟರ್ ಅಳತೆಯ, ಅಂದರೆ 3x3x3 ಆಳ, ಉದ್ದ, ಅಗಲ ಗುಂಡಿಗಳನ್ನು ತೆಗಿಬೇಕು. ಹೀಗೆ ತೆಗೆದು ಗುಂಡಿಗಳನ್ನು 2-4 ವಾರ ಕಾಲ ಹಾಗೆ ಬಿಡಬೇಕು. ನಂತರ ಈ ಗುಂಡಿಗಳಲ್ಲಿ ಚೆನ್ನಾಗಿ ಕೊಳೆತ 20-25 ಕೆಜಿ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಮರಳು ಮತ್ತು ಮೇಲ್ಮಣ್ಣನ್ನು 1:1:1 ಪ್ರಮಾಣದಲ್ಲಿ ತುಂಬಬೇಕು. ಗೆದ್ದಲಿನ ಸಮಸ್ಯೆಗೆ ಮಣ್ಣನ್ನು 2x2 ಕ್ಲೋರಿಪೈರಿಪಾಸ್ನಿಂದ ತೋಯಿಸಬೇಕು. ಇದಾದ ಮೇಲೆ ಆಯ್ಕೆ ಮಾಡಿದ ಕಸಿ ಗಿಡಗಳನ್ನು ಪ್ರತಿ ಗುಂಡಿಗೆ ಒಂದರಂತೆ ಗುಂಡಿಯ ಮಧ್ಯಭಾಗದಲ್ಲಿ ನೆಡಬೇಕು. ಅತಿ ಎತ್ತರವಾದ 1 ವರ್ಷಕ್ಕೂ ಹೆಚ್ಚು ವಯಸ್ಸಿನ ಮಣ್ಣಿನ ಅಥವಾ ಸಿಮೆಂಟಿನ ಕುಂಡಗಳಲ್ಲಿ ಬೆಳೆದ ಗಿಡಗಳನ್ನು ನೆಡುವುದು ಸೂಕ್ತ ಅಲ್ಲ.
1: ರೈತರಿಗೆ ಸಲಹೆಯನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:10.
1: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
2: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
0: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
1: ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
4: ಮಹಿಳೆ ಜೀವನದ ನಿರೂಪಕಿ,
5: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
1: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
6: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
2: ಮನೆಯನ್ನು ಮಾಡದೆಯು ಬೆಳಗುವಳು, ಮಾರ್ಗವ ತೋರುವಳು.
0: ಈ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಇಂದು 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿಯಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್. 7:16. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ಯಾರು?
9: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
8: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
9: ಏನಾಯ್ತೆ ಸವಿ?
10: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
10: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
9: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
11: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು, ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶೀ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ಗಳಿಗೆ ವಿಶೇಷವಾಗಿ ಟೋಗೊ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಭಾರತದಲ್ಲಿ ವಿಶೇಷವಾಗಿ ಕೋಪರೇಟಿವ್ ಸೆಕ್ಟರ್ ನಲ್ಲಿ ಇರತಕ್ಕಂತ ಒಂದು ಯುನಿಕ್ ಇಂಡಸ್ಟ್ರಿ ಇದು. ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ ಇದು. ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೊ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೋ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮ ಸಿಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತಿಥಿಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. 3 ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
1: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ ಟಿಐಎಫ್ ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಭಾವಗೀತೆಗಳು. ಮೇಘನಾ ಭಟ್ ಅವರು ಹಾಡಿರುವ ಗೀತೆಗಳು. ಮೊದಲಿಗೆ ಕೇಳೋಣ ಹೂವರಳುವ ಸಮಯದಲ್ಲಿ ನಾನು ತಾಯೇ ಕಂಡೇನು. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆ ಇದು.

0: ಮೇಘನಾ ಭಟ್ ಅವರು ಹಾಡಿದಂತಹ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:30:14. ಇದೀಗ ಒಂದಷ್ಟು ಪ್ರಕಟಣೆಗಳು.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 to 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಸಮಯ 7:34:12 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
4: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
4: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
4: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ

0: ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10th ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ

0: ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ತಂದೆ ಮಕ್ಕಳು ಚಿತ್ರಕ್ಕೆ ಎಂದು SP ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಈ ಗೀತೆಯನ್ನು ಬರೆದಿದ್ದಾರೆ RN ಜಯಗೋಪಾಲ್, ಸಂಗೀತ ಕೇಳಬಡಿಸಿದ್ದಾರೆ GK ವೆಂಕಟೇಶ್.

ಪಕ್ಕದ ಮನೆ ಹುಡುಗಿ ಚಿತ್ರದಿಂದ ಆಯ್ದ ಗೀತೆ ಇದು. ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ತಡೂರ್ ಕೇಶವ ಅವರ ಹಾಡಿಗೆ ರಾಜೇಶ್ ರಾಮನಾಥ್ ಸಂಗೀತವನ್ನು ನೀಡಿದ್ದಾರೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳೋಣ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ. ಇಟಗಿ ಈರಣ್ಣ ಈ ಗೀತೆಯನ್ನು ಬರೆದಿದ್ದಾರೆ, ಹಂಸಲೇಖ ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಪ್ರಸಕ್ತ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿಯ ಉದ್ದೇಶಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಜನಜಾಗೃತಿ ಆಕಾಶವಾಣಿಯ ಒಂದು ಬಹುದೊಡ್ಡ ಧ್ಯೇಯ. ಭಾರತ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಜೊತೆಗೆ ಅನಕ್ಷರತೆ, ಬಡತನ ಹಾಗೂ ಅವಿದ್ಯಾವಂತರು ಹೆಚ್ಚು ಇರುವ ದೇಶ ಕೂಡ. ಈ ವೈರುಧ್ಯಗಳಿಗೆ ಮುಖಾಮುಖಿಯಾಗಿ ನಿಂತು ಜನತೆಗೆ ರಾಜಕೀಯ ಶಿಕ್ಷಣ ನೀಡುವುದು ಅತಿ ಕಠಿಣವಾದ ಆದರೆ ಅತಿ ಅಗತ್ಯವಾದ ಕೆಲಸ. ಇದರಲ್ಲಿ ರೇಡಿಯೋದ ಪಾತ್ರ ಬಹಳ ಮುಖ್ಯವಾದದ್ದು. ಏಕೆಂದರೆ ಇದು ಕೇಳುವ ಮಾಧ್ಯಮವಾದ ಕಾರಣ ಭಾರತದಂತಹ ದೇಶದಲ್ಲಿ ಇದರ ಸೇವೆ ಬಹಳ ಮಹತ್ವವುಳ್ಳದ್ದು. ಉದಾಹರಣೆಗೆ, ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿರುವ ಪಕ್ಷಗಳ ಹೆಸರು, ಪಕ್ಷದ ಚಿಹ್ನೆಗಳು, ಅಭ್ಯರ್ಥಿಗಳ ಪರಿಚಯ ನಿಖರವಾಗಿದ್ದರೆ ಮಾತ್ರ ಉತ್ತಮ ಅಭ್ಯರ್ಥಿಗಳನ್ನು ಮತದಾರರು ಆರಿಸಲು ಸಾಧ್ಯ. ಆದ್ದರಿಂದ ಆಕಾಶವಾಣಿ ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ಮತದಾರರಿಗೆ ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಪಕ್ಷಗಳ ಚುನಾವಣಾ ಪ್ರಸಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ. ಇದರಲ್ಲಿ ನಿಗದಿತ ಪಕ್ಷದ ನಾಯಕರು ಆಕಾಶವಾಣಿ ಕೇಂದ್ರಗಳಿಗೆ ಬಂದು ತಮ್ಮ ಪಕ್ಷಗಳು ಆರಿಸಿ ಬಂದಲ್ಲಿ ಮತದಾರರಿಗೆ ಒದಗಿಸಿಕೊಡುವ ಸೌಕರ್ಯಗಳ ಬಗ್ಗೆ ಹಾಗೂ ಅಭ್ಯರ್ಥಿಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ. ಮುಖ್ಯ ಚುನಾವಣೆಗಳಲ್ಲಿ ತಿಂಗಳುಗಟ್ಟಲೆ ನಡೆಯುವ ಈ ಕಾರ್ಯಕ್ರಮ ಆಯಾ ರಾಜ್ಯಗಳ ಎಲ್ಲ ಕೇಂದ್ರಗಳಿಂದ ಪ್ರಸಾರವಾಗುತ್ತದೆ. ಅದರಂತೆ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಮಾರಕ ರೋಗಗಳು, ಅಗತ್ಯ ಚಿಕಿತ್ಸೆಗಳು, ಮಕ್ಕಳಿಗೆ ಲಸಿಕೆ ಮೊದಲಾದ ವಿಷಯಗಳ ಕುರಿತು ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟುಮಾಡುತ್ತಿದೆ. ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರೀಯ ಮನೋಭಾವನೆಯ ಬೆಳವಣಿಗೆಯೂ ಕೂಡ ಆಗುತ್ತದೆ. ದೇಶದ ಸಮಗ್ರತೆಯನ್ನು ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿ ಎತ್ತಿಹಿಡಿಯುತ್ತದೆ. ರಾಷ್ಟ್ರೀಯ ಏಕತೆ, ಭ್ರಾತೃತ್ವ, ಅಸ್ಪೃಶ್ಯತೆಯ ನಿವಾರಣೆ ಮುಂತಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ಜನರಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಆಕಾಶವಾಣಿ ಉತ್ತಮ ಮಾರುಕಟ್ಟೆ ಕೂಡ. ರೇಡಿಯೋದ ಪ್ರಸಾರ ವ್ಯಾಪ್ತಿ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಅಧಿಕವಾಗಿರುವುದರಿಂದ ಇದು ಮಾರಾಟಗಾರರಿಗೆ ಉತ್ತಮ ವೇದಿಕೆಯಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು, ಖಾಸಗಿ ಸಂಸ್ಥೆಗಳು, ಸಾರ್ವಜನಿಕರು, ಸಣ್ಣ ಹಾಗೂ ದೊಡ್ಡ ಮಾರಾಟಗಾರರು, ಇತರ ಮಾಧ್ಯಮಗಳು, ಜಾಹೀರಾತುದಾರರು, ಚಲನಚಿತ್ರ ಕ್ಷೇತ್ರದವರು, ಸಾರ್ವಜನಿಕ ಉದ್ದಿಮೆಗಳು, ಬ್ಯಾಂಕ್ಗಳು ಮುಂತಾದವರೆಲ್ಲ ಆಕಾಶವಾಣಿಯ ಜಾಹೀರಾತುದಾರರಾಗಿದ್ದಾರೆ. ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದು. ಇತ್ತೀಚೆಗೆ ಬಹು ಚರ್ಚಿತವಾಗುತ್ತಿರುವ ವಿಷಯ ಮಾನಸಿಕ ನೆಮ್ಮದಿ, ಮಾನಸಿಕ ಒತ್ತಡ. ಆಧುನಿಕ ಯುಗದಲ್ಲಿಯ ಜೀವನ ಶೈಲಿ ಅನೇಕ ಮಾನಸಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಮಾನಸಿಕ ಒತ್ತಡದಿಂದ ಹೊರಬರಲು ಸಂಗೀತ ಬಹಳ ಸಹಾಯಕಾರಿ ಎಂಬುದು ಸಂಶೋಧನೆಗಳಿಂದ ಖಚಿತವಾಗಿದೆ. ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಉತ್ತಮ ಗುಣಮಟ್ಟದ ಸಂಗೀತ ಈ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎನ್ನಬಹುದು. ಸಂಗೀತವನ್ನು ಆಲಿಸುತ್ತಾ ಮಾನಸಿಕ ಸಮಾಧಾನವನ್ನು ಕಂಡುಕೊಳ್ಳುವವರು, ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಹಗುರಾಗುವವರು, ಪರಿಹಾರವನ್ನು ಕಂಡುಕೊಳ್ಳುವವರು ಅನೇಕ ಮಂದಿ. ಮಾತ್ರವಲ್ಲದೆ ಆಕಾಶವಾಣಿ ಆರೋಗ್ಯ ಸಂಬಂಧಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಾರ್ಯಕ್ರಮಗಳನ್ನು ಈಗ ಮಾಡುತ್ತಿದೆ. ನಾಳೆ ಇದರ ಕುರಿತು ಮತ್ತಷ್ಟು ಮಾಹಿತಿ.
0: ಇದುವರೆಗೆ ತೊಂಬತ್ತರ ಸಂಭ್ರಮದ

0: ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಉದ್ಘೋಷಕರಾಗಿದ್ದಂತಹ ಕೆವಿ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ತೆ ಜಿಂಪಣ್ಣ.
2: ಈಗ ನೋಡಿ, ನಿಮ್ಮ ಧ್ವನಿಯನ್ನ ಸತತವಾಗಿ ನಮ್ಮೆಲ್ಲ ಕೇಳುಗರು ಕೇಳ್ತಾನೆ ಇದ್ರು. ಅವಾಗ ವಾರ್ತೆಯನ್ನು ಕೂಡ ಓದ್ತಿದ್ರಿ, ಈಗ ನಂತರದ ದಿನಗಳಲ್ಲಿ ಈಗ ಅನೌನ್ಸರ್ ಕೆಲಸನೂ ಕೂಡ ಮಾಡ್ತಿದ್ರಿ. ಆಕಾಶವಾಣಿ ಕೇಳುಗರಿಗೂ ಮತ್ತು ಉದ್ಘೋಷಕರ ನಡುವೆ ಎಂಥ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಇರುತ್ತಂತಂದ್ರೆ ಅವರಷ್ಟೇ ಬಹಳ ಮುಖ್ಯ, ನಮ್ಗೆ ಉಳಿದವ್ರು ಯಾರು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇರುತ್ತೆ. ಇಂಥ ಒಂದು ಅಪರೂಪದ ಕಾಯಕದಲ್ಲಿ ತೊಡಗಿ ಸಂಪೂರ್ಣವಾದಂತಹ ಒಂದು ಸೇವೆಯನ್ನ ಸಲ್ಲಿಸಿ ಸ್ವಲ್ಪ ಮುಂಚೆನೆ ಹೋದ್ರು ಕೂಡ ಆಲ್ಮೋಸ್ಟ್ ಈಗಲೂ ಕೂಡ ನಮಗೆ ಮಾತಾಡ್ಲಿಕ್ಕೆ ದೊರಕ್ತಾ ಇರೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇರೋ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಸರ್, ಬಹಳ ಖುಷಿ ಆಗುತ್ತೆ. ನಮಗಂತೂ ಖುಷಿ ಆಗುತ್ತೆ ನೀವು ಬಂದಿರಂತೇಳಿ. ನಿಮಗೇನು ಅನ್ಸುತ್ತೆ?
3: ಖಂಡಿತ, ಅದು ತುಂಬಾ ಖುಷಿಯ ಸಂದರ್ಭ. ಇಷ್ಟು ದೊಡ್ಡ ಮಹತ್ವದ ಸಂಸ್ಥೆ ಭಾರತದ ಪ್ರಸಾರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನ ಮುಟ್ತಾ ಇದೆ ಅಂತನ್ನೋದು. ನನಗೂ ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗೋ ಈ ಅವಕಾಶ ಮತ್ತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಇದೆ.
2: ಈಗ ಆಕಾಶವಾಣಿ ಅಂತನ್ನೋದು ಬಹಳ ಒಂಥರ ವಿಶೇಷವಾದ ಮಾಧ್ಯಮ. ಈ ಬಗ್ಗೆ ತುಂಬಾನೇ ಗೌರವ ಹೊರಗಡೆ ಜನರಿಗೆ. ಈಗಲೂ ಕೂಡ ಮಾಧ್ಯಮದ ರೀತಿ ರಿವಾಜುಗಳು ಎಷ್ಟು ಸಾಕಷ್ಟು ಬದಲಾವಣೆ ಆದ್ರೂ ಕೂಡ ಆಧುನಿಕ ಈ ಯುಗದಲ್ಲೂ ಕೂಡ ಆಕಾಶವಾಣಿ ಸಂಪ್ರದಾಯಬದ್ಧವಾಗಿ ಮತ್ತು ಎಲ್ಲೂ ತಪ್ಪಿಲ್ಲದೇನೆ ಶಿಷ್ಟಾಚಾರದಿಂದ ಒಂದು ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ತನ್ನ ಒಂದು ಗೌರವವನ್ನ ಕಾಪಾಡಿಕೊಂಡಿದೆ. ಇಂತಹ ಒಂದು ಸಂಸ್ಥೆ ಅದು ಆರಂಭದಲ್ಲಿ ನಮ್ಗೆಲ್ಲೋ ಒಂದ್ ಕಡೆ ಇಂಪ್ರೆಷನ್ ಆಗಿರ್ತದೆ, ಈಗ ಸೇರೋಕ್ಕಿಂತ ಮುಂಚೆ ಇದನ್ನ ಹೇಗೆ ನೋಡ್ತಿದ್ರಿ? ಆಕಾಶವಾಣಿ ಅಂತ ಹೇಗೆ, ರೇಡಿಯೋ ಅಂದ್ರೆ ಹೇಗೆ, ಎಲ್ಲೆಲ್ಲಿ ನಿಮಗೆ ಇದರ ಒಂದು ಸ್ಪರ್ಶ ಆಯ್ತು?
3: ಆಕಾಶವಾಣಿ ಅಥವಾ ನಾವು ಅವಾಗ ರೇಡಿಯೋ ಅಂತ ಅನ್ನೋದಾದ್ರೆ, ನನಗೆ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಮ್ಮ ಪಕ್ಕದ ಮನೆಗೆ ಹೋಗಿ ಚಲನಚಿತ್ರ ಧ್ವನಿವಾಹಿನಿಗಳನ್ನ ಕೇಳ್ತಾ ಇದ್ದೆ. ಅದು ನನಗೆ ಮೊದಲನೇ ಇದೇನೋ ಒಂದು
2: ಅನುಭವ.
3: ಅದಾದ್ಮೇಲೆ ಸ್ವಲ್ಪ ಒಂದು 5-6 ಕ್ಲಾಸ್ ಹೊತ್ತಿಗೆ ಬರೋ ಹೊತ್ತಿಗೆ ನನಗೆ ಕ್ರಿಕೆಟ್ ಆಟದ ಬಗ್ಗೆ ಒಂದು ಪ್ರವೇಶ ಸಿಕ್ಕಿತ್ತು. ಕ್ರಿಕೆಟ್ ಕಾಮೆಂಟ್ರಿಗಳನ್ನು ಕೇಳೋ ಒಂಥರ ಒಂದು ನಿಧಾನಕ್ಕೆ ಆ ಹುಚ್ಚು ಬೆಳೆದಿತ್ತು. ಕ್ರಿಕೆಟ್ ಒಂಥರ ಆಲ್ಮೋಸ್ಟ್ ನಮ್ಮ ನನಗೆ ವೈಯಕ್ತಿಕವಾಗಿ ನನ್ನ ಜೀವಮಾನದ ಸುಮಾರು ಇಲ್ಲಿವರೆಗೂ ಕೂಡ ನನ್ನನ್ನು ಆಕರ್ಷಿಸಿಕೊಂಡಿದೆ ಕ್ರಿಕೆಟ್ ಆಸಕ್ತಿ. ಹಾಗಾಗಿ ಆಮೇಲೆ ಅದೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಂತ ಒಂದು ರೋಮಾಂಚಕ ಅನುಭವ ಈಗ ಟಿವಿಯನ್ನು ನೋಡೋದ್ರಲ್ಲಿ ಇಲ್ಲ, ಅದು ಬೇರೆ ಇದು. ಯಾಕೆಂದ್ರೆ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನು ನಾವು ಟಿವಿಯಲ್ಲಿ ನೋಡುವಾಗ ನಮ್ಮ ಕಣ್ಣೆದುರುಗಡೆನೆ ನಡೀತಿದೆ. ಆ ಅನುಭವ ನಮಗೆ ಸಿಕ್ಕತ್ತೆ, ವಾಸ್ತವದ ಅನುಭವ. ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಪ್ರತಿಯೊಬ್ಬ ಕ್ರಿಕೆಟ್ ಕಾಮೆಂಟ್ರಿ ಕೇಳುಗನಿಗೂ ಅವನ ಮನೋರಂಗದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಇರೋದು ಮತ್ತೆ ಅವತ್ತಿನ ಕಾಮೆಂಟೇಟರ್ಗಳು ಅದನ್ನ ವಿವರಿಸ್ತಾ ಇದ್ದಿದ್ದ ರೀತಿ. ಸೊ ಹಾಗೆ ಅದು ಕ್ರಿಕೆಟ್ ಕಾಮೆಂಟ್ರಿ ಎರಡನೇ ನಂಟು.
2: ಅವಿನಾಭಾವ ಸಂಬಂಧ ಹೆಂಗಂದ್ರೆ ಒಂದು ಆಟ ಮತ್ತು ಒಂದು ರೇಡಿಯೋ ಸೆಟ್
3: ಹಾಗೆ. ಆಮೇಲೆ ಬಹುಶಃ ನನ್ನ ಕಾಲೇಜ್ಗೆ ಇದಕ್ಕೆಲ್ಲ ಬರೋ ಹೊತ್ತಿಗೆ ನನಗೆ ಚಿತ್ರಗೀತೆಗಳು ಎಲ್ಲರಿಗೂ ಆಗೋ ಹಾಗೆ ಚಿತ್ರಗೀತೆಗಳ ಮುಖಾಂತರ ಒಂದು ಪರಸ್ಪರ ನಂಟಿತ್ತು. ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿಂದ, ಯುವರಾಜಸ್ ಕಾಲೇಜಿಂದ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಮೈಸೂರು ಆಕಾಶವಾಣಿ. ಆಗ ನಾನು ಒಂದು ಸಣ್ಣ ಕಥೆ ಬರೆದಿದ್ದೆ ಕಾಲೇಜ್ ಪ್ರೋಗ್ರಾಮ್ಗೆ ಅಂತ. ಏನೋ ಒಂದು ಕೆಂಚ ಮತ್ತೆ ಬಂದ ಅಂತ, ಒಂದು
2: ಕೆಂಚ ಮತ್ತೆ
3: ಬಂದ ಅಂತ ಏನೋ ಒಂದು ನಗೆ ಕಥೆ ಬರೆದಿದ್ದೆ. ಸೊ ಆವಾಗ ಆಕಾಶವಾಣಿಗೆ ರೆಕಾರ್ಡಿಂಗ್ಗೆ ಮೈಸೂರು ಆಕಾಶವಾಣಿಗೆ ಹೋಗಿದ್ ನೆನಪು. ಅದೊಂದು ಅದ್ಭುತವಾದ ಅನುಭವ ಅದು.
2: ಹಾಗೆ ಶುರು ಆಯ್ತು
3: ಹಾಗೆ
2: ಅಲ್ವಾ? ಅಂದ್ರೆ ಇದು ಮೊದಲಿನ ದಿನಗಳು. ಈಗ ನೋಡಿ, ಯಾಕಂದ್ರೆ ಸಂಸ್ಥೆಯಲ್ಲಿ ತಾವು ಸಲ್ಲಿಸಿದಂತಹ ಸೇವೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೀರಿ. ಅನೇಕ ಕಾರ್ಯಕ್ರಮಗಳು ರೂಪಕಗಳು

0: ಸರಣಿಗಳು, ನಾಟಕಗಳು ಎಲ್ಲಾ ಕಡೆನೂ ಕೂಡ ನಿಮ್ಮ ಭಾಗವಹಿಸುವಿಕೆ ಬಹಳ ಉತ್ತಮ ಮಟ್ಟದಲ್ಲೇ ಇತ್ತು. ಈಗ ಉದ್ಘೋಷಕರಾಗಿ ನೀವು ಕೆಲಸಕ್ಕೆ ಸೇರಿದಿರಿ ಅಂತ ಅನ್ನೋಕ್ಕಿಂತ ಏನೇನಾಯ್ತು ಅಂತ, ಈಗ ಆಕಾಶವಾಣಿ ಸಂಸ್ಥೆಗೆ ಸೇರ್ಕೊಂಡ್ರಿ ಮತ್ತೆ ಏನೇನಾಯ್ತು, ಅದ್ರ ಮುಂಚೆ ಎಲ್ಲಿದ್ರಿ ಅದ್ರ ಬಗ್ಗೆ ಹೇಳಿ.
1: ನಾನು ಆಕಾಶವಾಣಿಗೆ ಸೇರೋದಕ್ಕಿಂತ ಮುಂಚೆ ರೈಲ್ವೇಸ್ ನಲ್ಲಿ ಕೆಲಸ ಮಾಡ್ತಿದ್ದೆ. ರೈಲ್ವೇಸ್ ಅಲ್ಲಿ ನಾನು ಟಿಕೆಟ್ ಕಲೆಕ್ಟರ್ ಆಗಿ ರಿಸರ್ವೇಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ಮೈಸೂರು ನಿಲ್ದಾಣನ ಒಂದು ಮಾದರಿ ನಿಲ್ದಾಣ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ಮಾಡಿದ್ರು. ಅವಾಗ ಮೊದಲನೇ ಸಾರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ಗಳು ಶುರು ಮಾಡಿದರು. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಮಾಡಿದರು. ಅಷ್ಟೊತ್ತಿಗಾಗಲೇ ನಾನು ಇದು ಕ್ಯಾಶುವಲ್ ಅನೌನ್ಸರ್ ಆಗಿ ಕೂಡ ರೇಡಿಯೋಗೆ ಬರ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಬರ್ತಾ ಇದ್ದೆ ಬಿಡುವಿದ್ದಾಗ. ಸೊ ಅದರಿಂದಾಗಿ ನಾನು ಪ್ಲಾಟ್ಫಾರ್ಮ್ ಅನೌನ್ಸರ್ಸ್ದು ಇದು ಪೋಸ್ಟ್ ಇತ್ತಲ್ಲ ಅದಕ್ಕೆ ಅಪ್ಲೈ ಮಾಡಿ ಸೊ ಅದು ನನಗೆ ಸಿಕ್ತು. ಸೊ ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಶ್ರೀರಾಮ್ ಭಾರತಿ ಅಂತ. ಅವರು ದಿನ ಮೇಲ್ಕೋಟೆಗೆ ಹೋಗಿ ಬಂದು ಮಾಡ್ತಿದ್ರು, ಮೈಸೂರು ಆಕಾಶವಾಣಿಗೂ ಮೇಲ್ಕೋಟೆಗೂ ಅಲ್ಲಿದ್ರು ಅವರು. ಸೊ ಪಾಂಡವಪುರ ತನಕ ಅವರು ರೈಲಲ್ಲಿ ಹೋಗೋರು. ಸೊ ಅವರು ಯಾವಾಗಲೂ ಸಂಜೆ ಎಲ್ಲ ನಾನು ಡ್ಯೂಟಿಲಿ ಇದ್ದಾಗ ದಿನ ಕೇಳ್ತಾ ಇದ್ರು ಅನ್ಸುತ್ತೆ. ಒಂದು ದಿನ ಅವರು ಹುಡುಕೊಂಡು ಬಂದಿದ್ರು ನಮ್ಮ ಅನೌನ್ಸರ್ಸ್ ಕ್ಯಾಬಿನ್ಗೆ. ಆಮೇಲೆ ಏನ್ ಮಾಡ್ತೀರಾ ನೀವೆಲ್ಲ ವಿಚಾರಿಸಿ, ಆಮೇಲೆ ನಿಮ್ಗೆ ಆಕಾಶವಾಣಿಲಿ ಏನಾದ್ರು ಕೆಲಸ ಮಾಡಕ್ ಆಸಕ್ತಿ ಇದೆಯಾ ಅಂತ ಏನೋ ವಿಚಾರಿಸಿದ್ರು. ಜೊತೆಗೆ ನನ್ನ ಇನ್ನೊಬ್ರು ಹಿರಿಯ ಮಿತ್ರ ಆಮೇಲೆ ಆಕಾಶವಾಣಿಗೆ ಸೇರ್ಕೊಂಡ್ಮೇಲೆ ಎಂ ಆರ್ ಸತ್ಯನಾರಾಯಣ ಅಂತ, ನಾನು ಕ್ಯಾಶುವಲ್ ಆಗಿ ಹೋಗ್ತಾ ಇದ್ದಾಗ ಅವರು ಕೂಡ ನಂಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಅಂತ ಅಂದ್ರು. ಸೊ ಹಂಗಾಗಿ ನಾನು ರೈಲ್ವೇಸ್ ಅಲ್ಲಿ ಅನೌನ್ಸರ್ ಆಗಿದ್ದವನು, ಆಮೇಲೆ ಆಕಾಶವಾಣಿಗೆ
0: ಅನೌನ್ಸರ್ ಆದ್ರಿ. ನಿಜವಾಗ್ಲೂ ಇದು ಎಷ್ಟು ಅಪರೂಪದ ಸಂದರ್ಭ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಅನೌನ್ಸರ್ ಆಗಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸಲ ಏನಂತ ನಮ್ಮ ಸಂಸ್ಥೆ ಏನಾದರೂ ಹೆಚ್ಚು ಕಡಿಮೆ ಮುಚ್ಚಿದ್ರೆ ಅಂತ ಆಗಲಿ, ಅಥವಾ ನಾನು ಏನಾದರೂ ಆ ಕೆಲಸದಿಂದ ಹೊರಗಡೆ ಬಂದರೆ ಏನೋ ಆದರೆ ನಾವು ರೈಲ್ವೆನಲ್ಲಿ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ನಾವು ನಕ್ಕು ನಕ್ಕು ಮಾತಾಡ್ತಿದ್ವಿ. ಆದರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರಿ. ಬಹುಶಃ ನಮ್ಮ ಉದ್ಘೋಷಕರ ವಲಯದಲ್ಲಿ ನೀವೊಬ್ಬರೇ ಕಾಣಿಸುತ್ತೆ. ನಿಜವಾಗ್ಲೂ ನಾವೇನು ಅಂದು ನಗುತ್ತಿದ್ವಿ ಈ ಕೆಲಸನೂ ಕೂಡ ಮಾಡಬಹುದು, ನಮ್ಮ ಕೆಲಸನೇ ಇದು ಹೌದು ಅಂತ ಹೇಳಿ ನಾವು ಅಂತಿದ್ವಿ. ಅದನ್ನು ನೀವು ಮಾಡೇ ಬಂದಿದ್ದೀರಿ, ಅಲ್ಲಿಂದ ನೀವು ಆಕಾಶವಾಣಿಗೆ ಬಂದಿದ್ದೀರಿ ನೋಡಿ, ಬಹಳ ವಿಶೇಷ. ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಕೊಡೋ ರೀತಿ ಎಷ್ಟು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಅದನ್ನು ಇವಾಗ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲವೊಬ್ಬರೆಲ್ಲ ಅಲ್ಲಿ ಆ ಕೆಲಸ ಮಾಡ್ತಿದ್ದವರು ಬಂದು ಅದನ್ನು ಮಾಡಿರ್ತಾರೆ, ಅಷ್ಟು ವಿಶೇಷ ಅಂತ. ಅದೊಂದು ಸ್ಟೈಲೇ ಬೇರೆ. ಆದರೆ ಆಕಾಶವಾಣಿ ಯಾವುದೇ ಒಂದು ಶೈಲಿಯನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಒಂದು ಸಾಂಪ್ರದಾಯಿಕವಾಗಿ ಈಗ ಮಂಗಳೂರು ಭಾಗದ ಪ್ರಾದೇಶಿಕ ನೆಲೆಯಲ್ಲಿ ಇದ್ದವರು ಇಲ್ಲಿ ಬಂದಾಗ ಅದೇ ರೀತಿಯಾದಂತ ಉದ್ಘೋಷಣೆ ಇರುತ್ತೆ. ಮಂಗಳೂರಿಗೆ ಹೋದ್ರು ಕೂಡ ಅದೇ ರೀತಿ ಇರ್ತದೆ. ಅಲ್ಲಿ ಆ ಭಾಗದ ಪ್ರಾದೇಶಿಕತೆಯನ್ನು ಇಟ್ಕೊಂಡಿರಲ್ಲ ಉದ್ಘೋಷಕರು, ಒಂದು ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನೌನ್ಸ್ಮೆಂಟ್. ಈ ಕೆಲಸ ಹಿಂಗೆ ಮಾಡ್ತಾ ಮಾಡ್ತಾ ಬಂದಾಗ ಆಕಾಶವಾಣಿಗೆ ಸೇರ್ಕೊಂಡ್ರಿ ನೀವು, ಉದ್ಘೋಷಕರಾಗಿ ಕೆಲಸ ಮಾಡೋಕ್ಕಿಂತ ಜೊತೆ ಜೊತೆಗೆ ಅದ್ರ ಮುಂಚೆ ನೀವು ಕ್ಯಾಶುವಲ್ ಆಗಿ ಕೂಡ ಕೆಲಸ ಮಾಡ್ತಿದ್ವಿ. ಈ ಸಂಸ್ಥೆಯ ಪರಿಚಯ ನಿಮ್ಗೆ ಇತ್ತು. ಅದ್ರ ಮಧ್ಯೆ ನೀವು ದಿಲ್ಲಿಗೆ ಹೋದ್ರಿ ಅಂತ ಗೊತ್ತಾಯ್ತಲ್ಲ.
1: ನಾನು ದೆಹಲಿಗೆ ನ್ಯೂಸ್ ರೀಡರ್ ಆಗಿ ಹೋಗಿದ್ದು, ಅದು ಸುಮಾರು ನಾನು ಆಕಾಶವಾಣಿಗೆ ಸೇರಿದ್ದು ರೆಗ್ಯುಲರ್ ಇದರಲ್ಲಿ ಐ ತಿಂಕ್ 84 ಅಲ್ಲಿ ಸೇರಿದೆ, 84ನೇ ಇಸ್ವಿನಲ್ಲಿ. ಅದಾಗಿ ನಾನು 14 ವರ್ಷ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಕೆಲಸ ಮಾಡುವಾಗ ಬಿಕಾಸ್ ಅಲ್ಲಿ ತುಂಬ ಕಾರ್ಯಕ್ರಮಗಳ ಅವಕಾಶ ಎಲ್ಲರಿಗೂ ಸಿಗ್ತಾ ಇತ್ತು, ಅದರಲ್ಲೂ ಉದ್ಘೋಷಕರಿಗೂ ತುಂಬ ಅವಕಾಶಗಳು ಇರ್ತಾ ಇತ್ತು. ಸಣ್ಣ ಸ್ಟೇಷನ್ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ನಾವು. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಆಕ್ಚುಲಿ ಸ್ನೇಹಿತರ ಜೊತೆ ಆಗಾಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ನಾವು ಇದ್ದ ನನ್ನ ಜೊತೆ ಮಿಕ್ಕವ್ರು ಕೆಲಸ ಮಾಡ್ತಿರೋರ ಆಸಕ್ತಿಗಳು ಮತ್ತೆ ಅವರ ಪರಿಣತಿ ಅವುಗಳ ಮಧ್ಯೆ ಎಲ್ಲ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ಅನಿಸ್ತಿತ್ತು. ಆ ಅನುಭವ ಹೇಳ್ಬೇಕಾದ್ರೆ ಮತ್ತೆ ತುಂಬಾ ಎನ್ಕರೇಜ್ಮೆಂಟ್ ಕೂಡ ಇರ್ತಿತ್ತು, ಪ್ರೋತ್ಸಾಹಕ್ಕೆ ಬಹಳ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಸೊ ಕಾರ್ಯಕ್ರಮಗಳ ದೃಷ್ಟಿಯಿಂದ ತುಂಬಾ ಅಫ್ಕೋರ್ಸ್ ಹೊರಗಡೆ ಕೂಡ ಜನ ಅದನ್ನ ಅವಾಗ ಇನ್ನೂ ದೂರದರ್ಶನ ಇನ್ನು
0: ವ್ಯಾಪಕವಾಗಿ ಬಂದಿರಲಿಲ್ಲ,
1: ಅದರಿಂದಾಗಿ ಆಮೇಲೆ ಒಂದು ಸಾಂಸ್ಕೃತಿಕವಾದ ಒಂದು ಐಡೆಂಟಿಟಿ ಇತ್ತು ನೋಡಿ, ಇದಕ್ಕೆ ಅಸ್ತಿತ್ವ ಇದೆ. ಅದರಿಂದಾಗಿ ತುಂಬಾ ಜನ ಇನ್ನು ಅವಾಗೆಲ್ಲ ಬಹಳ ಕೇಳ್ತಾ ಇರ್ತಿದ್ರು. ಹಂಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಎಲ್ಲದಕ್ಕೂ, ಆಮೇಲೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ರು ಮೈಸೂರು ಸ್ಟೇಷನ್ಗೆ. ತುಂಬಾ ಸಂತೋಷವಾಗಿ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಅವಕಾಶ ಸಿಕ್ತು ನನಗೆ, ದೆಹಲಿಯಲ್ಲಿ ವಾರ್ತೆಗಳನ್ನ ಓದೋ ಇದಿತ್ತು ಅವಕಾಶ, ಏನೋ ಅಡ್ವರ್ಟೈಸ್ ಮಾಡಿದ್ದು. ಸೊ ನಾನು ಅಪ್ಲೈ ಮಾಡಿದೆ, ಮತ್ತೆ ನಮ್ಮ ನನ್ನ ಹೆಂಡತಿ ಅನುರಾಧ ಕೂಡ ಅಲ್ಲೇ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರು, ನಾವಿಬ್ರು ಅಪ್ಲೈ ಮಾಡಿದ್ವಿ. ಆವಾಗ ಅದ್ರಲ್ಲಿ ಒಂದು ಪೋಸ್ಟ್ ಮಾತ್ರ ಕನ್ನಡ ಇತ್ತು, ಒಂದು ಇಂಗ್ಲಿಷ್ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೆ. ಅಂಡ್ ಅದೃಷ್ಟ ಅಥವಾ ಇದು ಏನಾದರೂ ಹೇಳಿ, ಅದು ಒಟ್ಟಿನಲ್ಲಿ ನನಗೆ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸ ಸಿಕ್ತು, ಮತ್ತೆ ಹಾಗೆ ಅವ್ರಿಗೆ ಕನ್ನಡದಲ್ಲಿ ಸಿಕ್ತು, ನಾವಿಬ್ರು ಡೆಲ್ಲಿ.
0: ಬಹಳ ರೋಚಕವಾದ ಅನುಭವ. ಮತ್ತೆ ಜೊತೆ ಜೊತೆಯಾಗಿ ಇಲ್ಲಿದ್ದವರು ನೀವು ಅಲ್ಲಿ ಹೋಗಿ ವಾರ್ತೆ ವಾಚಕರಾಗಿದ್ರಿ, ಆಮೇಲೆ ಇಂಗ್ಲೀಷಿಗೆ ಹೋದ್ರಿ ನೋಡಿ ನೀವು, ನಿಮ್ದು ಎಷ್ಟು ಒಳ್ಳೆಯ ಕನ್ನಡ ಅಂದರೆ ಅದು ನಮ್ಮ ಕಲಿಕೆ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಭಾಳ ನಮ್ಗೆ ಹೆಮ್ಮೆ ವಿಷಯ ಕೂಡ ಇಂಗ್ಲೀಷ್ ವಾರ್ತೆಯನ್ನು ಓದ್ತಿದ್ರಿ ನೀವು ಅಂತ. ಆದರೆ ಇಂಗ್ಲೀಷ್ ವಾರ್ತಾ ಸೆಕ್ಷನ್ನಲ್ಲಿ ಕೂಡ ಕೆಲಸ ಮಾಡೋದಂದ್ರೆ ಭಾಳ ವಿಶೇಷ ಅನ್ಬೇಕು. ಎಷ್ಟು ವರ್ಷ ಇದ್ರಿ ಅಲ್ಲಿ?
1: ಹತ್ರ ಹತ್ರ 3 ವರ್ಷ ಇದ್ದೆ ನಾನು. ಆಮೇಲೆ ನನಗೆ ಅಫ್ಕೋರ್ಸ್ ಕಾರಣಾಂತರಗಳಿಂದ ನಾವು ವಾಪಸ್ ಬರಬೇಕಾದ ಒತ್ತಡ ಇತ್ತು ಮನೆ ಕಡೆಯಿಂದ, ಇದರಿಂದ ಹಾಗಾಗಿ ನಾನು ವಾಪಸ್ ಅನೌನ್ಸರ್ ಕ್ಯಾಡರ್ಗೆ ಬರ್ತೀನಿ ಅಂತ ನಾನು ವಾಲಂಟಿಯರ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅನುರಾಧ ಅವ್ರಿಗೆ ನ್ಯೂಸ್ ಸ್ಟೇಷನ್ ಇಲ್ಲಿ ನ್ಯೂಸ್ ಇದು ಕನ್ನಡ ನ್ಯೂಸ್ ಡೇ ಇದ್ದಿದ್ದರಿಂದ ಅವರು ಕಂಟಿನ್ಯೂ ಮಾಡಿದ್ರು.
0: ಓಕೆ ಓಕೆ ಓಕೆ. ಹಾಗೆ ಅಂದರೆ ಅವರು ವಾರ್ತಾ ವಾಚಕರಾಗಿ ಹಾಗೆ ಈ ಕಡೆ ಬಂದ್ಬಿಟ್ರು, ನೀವು
1: ಉದ್ಘೋಷಕನಾಗಿ ಬಂದ್ರೆ
0: ಈಗ ಈ ಮತ್ತೆ ವಾಪಸ್ ಆ ಒಂದು ವೈಭವ ಮತ್ತು ಒಂದಿಷ್ಟು ಕೆಲಸ ಉತ್ಸಾಹ ಇತ್ಯಾದಿ ಎಲ್ಲವನ್ನು ನಾವು ನಮ್ಮ ಅನುಭವವನ್ನು ಇಲ್ಲಿ ಧಾರೆ ಎರಿಬಹುದಂತ ಹೇಳಿ ಬಂದ್ರಿ. ನೀವು ಎಲ್ಲಿ ಬಂದ್ರಿ, ಮೈಸೂರಿಗೆ ಬಂದ್ರೋ ಅಥವಾ ಬೆಂಗಳೂರಿಗೆ ಬಂದ್ರೋ?
1: ನಾನು ಸ್ವಲ್ಪ ಕಾಲ ಮೈಸೂರಲ್ಲಿ ಇದ್ದೆ,
0: ಆಮೇಲೆ
1: ತಿಂಗಳು, ಆಮೇಲೆ ಬೆಂಗಳೂರಲ್ಲಿ ವಿವಿಧ ಭಾರತಿಗೆ
0: ಬಂದ್ರ. ಈಗ ನೋಡಿ, ವಿವಿಧ ಭಾರತಿನಲ್ಲಿ ಕೆಲಸ ಅಂದ್ರೆ ಸ್ವಲ್ಪ ವಿಭಿನ್ನವಾಗೇ ಇದೆ. ಪ್ರೈಮರಿ ಚಾನೆಲ್ ಮುಖ್ಯವಾಹಿನಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಸ್ವಲ್ಪ ಬೇರೆನೆ. ಸಾಕಷ್ಟು ಜನರ ಸಂಪರ್ಕ ಬರುತ್ತೆ, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮತ್ತೆ ಸರಣಿಗಳನ್ನೆಲ್ಲ ಮಾಡಬೇಕಾಯ್ತೇನೋ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಆವಾಗ ಆ ಟೈಮ್ನಲ್ಲಿ ಏನೇನಿತ್ತು ಅಂತೇಳಿ, ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡ್ರಿ, ಉದ್ಘೋಷಣೆಯೇ ಭಾಳ ಪ್ರಮುಖವಾಗಿ ಅದೇ ಒಂದು ಇಷ್ಟದ ಕೆಲಸವಾಗಿತ್ತಾ ಅಥವಾ ಬೇರೆ ಬೇರೆ ಏನೇನು ಮಾಡ್ತಿದ್ರಿ?
1: ಇಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದ್ವಿ. ಈವನ್ ನಾನು ಪ್ರೈಮರಿ ಚಾನಲಲ್ಲಿ ಅನೌನ್ಸರ್ ಆಗಿದ್ದಾಗಲೂ ಕೂಡ ನನಗೆ ಇದು ರೂಪಕಗಳು ಮತ್ತು ನಾಟಕಗಳನ್ನು ಮಾಡಿಸೋ ಅವಕಾಶಗಳು ಸಾಕಷ್ಟು ಇತ್ತು ಮೈಸೂರಲ್ಲಿ. ಹಾಗೆ ಇಲ್ಲಿ ಬಂದ ಮೇಲೂ ಕೂಡ ರೂಪಕಗಳು ಮತ್ತು ಅವಾಗೆಲ್ಲ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಇದು ಧ್ವನಿಗಳು, ಮರೆಯಲಾರದ ಇವರು ಮಹನೀಯರು, ಈ ಥರ ಮಾಲಿಕೆಗಳು ಅವುಗಳೆಲ್ಲ ತುಂಬ ಇತ್ತು. ವಿವಿಧ ಭಾರತಿಗೆ ಬಂದಾಗ ಅವುಗಳನ್ನೆಲ್ಲ ಸಾಕಷ್ಟು ಒಂದು ಸೀರೀಸ್ ಮಾಡಿದ್ವಿ. ತುಂಬ ದೊಡ್ಡ ದೊಡ್ಡ ರೈಟರ್ಸು ಪರಿಣಿತರು ಅವುಗಳನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ರು. ವಿಷಯದ ದೃಷ್ಟಿಯಿಂದ ಬಹಳ ಗಾಢವಾಗಿ ಬಹಳ ಆಳವಾದ ವಿಷಯ ಸಾಮಗ್ರಿಗಳು ಇರ್ತಿದ್ವಿ. ಒಂದು ರೀತಿಯಲ್ಲಿ ಅದು ಕನ್ನಡ ಸಾಹಿತ್ಯ ಓದದೇ ಇದ್ದವ್ರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂಥರ ತಿಳುವಳಿಕೆ ಬೇಕು ಅಂತನ್ನೋದಾದರೆ ಅವೆಲ್ಲ ನಿಜವಾಗ್ಲೂ ಒಂದಕ್ಕಿಂತ ಒಂದು ಶೈಕ್ಷಣಿಕ ಸಾಮಗ್ರಿ ಇದ್ದ ಹಾಗೆ ಇರ್ತಿದ್ವು. ಮಹಾನ್ ವ್ಯಕ್ತಿಗಳು, ಕನ್ನಡದ ಬರಹಗಾರರು, ಸಂಸ್ಕೃತಿಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿದವರು, ಅವರುಗಳ ಜೀವನ ಪರಿಚಯ ಮಾತ್ರ ಅಲ್ಲ, ಅವರ ಕೃತಿಗಳು ಏನು, ಹೇಗೆ ಅದು ಕನ್ನಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು ಅಂತ ಈ ಎಲ್ಲ ಇದರ ಸಮಗ್ರ ಚಿತ್ರಣ ಅದರಲ್ಲಿ ಸಿಗ್ತಾ ಇತ್ತು. ಅವುಗಳನ್ನು ಮಾಡೋ ಅವಕಾಶಗಳು ಇತ್ತು. ಮಾಲತಿ, ನಾನು ಮತ್ತೆ ಲಲಿತಾ ಅವರು ಅದರಲ್ಲಿ ಇರ್ತಿದ್ರು,
0: ಲಲಿತಾ ಸತ್ಯಮೂರ್ತಿ
1: ಮಂಜುಳಾ ಅದರ ಸುಮಾರು ದಿವಸ ಅದರ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಒಂಥರ ಅದು ತುಂಬಾ ಕಲಿಕೆ ಮತ್ತು ಸಂತೋಷ ಎರಡೂ
0: ಎಲ್ಲ ಇತ್ತಲ್ಲ.
1: ಬಹಳ
0: ನಿಜವಾಗ್ಲೂ ಆ ಜ್ಞಾನ ಸಂಪಾದನೆಯನ್ನು ಕೂಡ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ದಾಹ ಇತ್ತು ಎಷ್ಟು ಬೇಕು ಅಂತ ಅನ್ನೋದನ್ನ ಆ ಸ್ವೀಕಾರ ಮಾಡೋ ಮನೋಭಾವ ಬೇಕು, ಮತ್ತೆ ಒಂಚೂರು ಉತ್ಸಾಹ ಕೂಡ ಇರಬೇಕಾಗತ್ತೆ. ಜ್ಞಾನ ಅಂತ ಅನ್ನೋದು ನಿರಂತರವಾಗಿರುತ್ತೆ, ಕೊನೆ ಉಸಿರಿನ ತನಕನೂ ಇರುತ್ತೆ ಅಂತೇಳಿ. ಸಾಕಪ್ಪ ಅಂತ ಯಾರಾದರೂ ಹೇಳೋರು ಸಿಕ್ಕರೆ ಈಗ ಸಿಗ್ತಾರೇನೋ ಅನ್ಸುತ್ತೆ, ಏ ಓದೋದು ಯಾರಿಗೆ ಬೇಕು ಅಂತೇಳಿ.
2: ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೇಹಾಳ್. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ. ಆಕಾಶವಾಣಿ

ನಿರ್ಮಮದ ಸದ್ವಿವೇಕದ ದೀಪ ಕಿಂತ ನೀ ನಮ್ಮಲಿ ನೇನಿಹುದೋ ಮಂಕುತಿಮ್ಮ. ನಿರ್ಮಮದ ಸದ್ವಿವೇಕದ ದೀಪ ಕಿಂತ ನೀಂ ನಮ್ಮಲಿ ನೇನಿಹುದೋ ಮಂಕುತಿಮ್ಮ.

ಧರ್ಮ ಸಂಕಟಗಳು ಅರ್ಜುನನಿಗೂ ಬಂದಿತ್ತು, ಧರ್ಮರಾಜನಿಗೂ ಬಂದಿತ್ತು. ಅವರಿಗೆ ಪಾರಾಗಲು ಜ್ಞಾನಬೋಧೆಯನ್ನು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಉಪದೇಶಿಸಿ ಅವರನ್ನು ಸರಿದಾರಿಗೆ ತಂದನು. ನಮಗೂ ಬರುತ್ತವೆ. ನಾವು ಹೃದಯ ನಿವಾಸಿಯಾದ ಆತ್ಮಾರಾಮನನ್ನು ನಿರ್ಮಮತೆಯಿಂದ ಶರಣು ಹೋದರೆ ನಮಗೂ ಉತ್ತರ ಸಿಗುತ್ತದೆ. ಹೀಗೆ ದಾರಿ ಸುಗಮವಾಗುತ್ತದೆ. ಮೇಕೆಯ ತರಹ ಮೇ ಮೇ ಅನ್ನೋದೇ ನಾನು ನನ್ನದು ಬಿಡು. ಡಿ ವಿ ಜಿಯವರು ಇನ್ನೊಂದು ಪದ್ಯದಲ್ಲಿ ಹೇಳುತ್ತಾರೆ, ಮೊದಲು ನಾ ನನಗೆ ಮೊದಲ ಊಟ ಮೊದಲಿನ ಪೀಠ ಮೊದಲು ನಾನೆನ್ನುವರು ಬಳಿಕ ಉಳಿದವರು. ಇದು ಲೋಕದೆಲ್ಲ ಕಲಹಗಳ ದುಃಖದ ಮೂಲ. ಅದುಮಿಕೋ ಅಹಂತೆಯನು, ಈ ಅಹಮ್ಮಿಕೆಯನ್ನು ಬಿಟ್ಟು ನಿರ್ಮಮತೆಯ ಜಪವನ್ನು ಹಿಡಿ. ಧರ್ಮ ನಿರ್ಣಯ ಪ್ರಸಂಗದಲ್ಲಿ ಕಲುಷಿತವಾದ ಸ್ವಾರ್ಥದಿಂದ ಧೃತರಾಷ್ಟ್ರನು ಹಳ್ಳಕ್ಕೆ ಬಿದ್ದನು. ಸದ್ವಿವೇಕವೆಂಬ ದೀಪಕ್ಕಿಂತ ಇನ್ನು ಏನನ್ನು ತಾನೇ ನೆಚ್ಚಬಹುದು ಅನ್ನುತ್ತಾರೆ ಡಿ ವಿ ಜಿ ಅವರು. ಥ್ಯಾಂಕ್ ಯು.

ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಛಿನ್ನ ಝರಿ ಮಂಕುತಿಮ್ಮ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಛಿನ್ನ ಝರಿ ಮಂಕುತಿಮ್ಮ.

0: ಶಕ್ತಿಗೆ ತಡೆದುಕೊಳ್ಳಲಾರದು ಅನ್ನಿಸುತ್ತದೆ. ತಿಮ್ಮಗುರು ಹೇಳುತ್ತಾರೆ, ನಿನ್ನ ಚಿತ್ತವನ್ನು ಒಳಗಡೆ ತಿರುಗಿಸು, ಅಲ್ಲಿ ಅವಿಚ್ಛಿನ್ನವಾದ ಆತ್ಮಶಕ್ತಿಯ ಊಟ ಚಿಮ್ಮುತ್ತಿದೆ. ಚಿಲುಮೆ, ಆ ಚಿಲುಮೆಯಿಂದ ನೀನು ಶಕ್ತಿಯನ್ನು ಸಂಪಾದಿಸಿಕೊ. ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಿಂದ ಈ ಲೋಕದ ವ್ಯವಹಾರ ನಡೆಯುತ್ತದೆ. ಶುದ್ಧಾಂತಃಕರಣವುಳ್ಳ ಆತ್ಮಕ್ಕೆ ತಟ್ಟತಕ್ಕದ್ದಲ್ಲ. ನೋಡು ನೋಡಲ್ಲಿ ಅಂತ ಎರಡು ಸಲ ಒತ್ತಿ ಹೇಳಿದ್ದಾರೆ ಡಿ ವಿ ಜಿ ಅವರು. ಹೀಗೆ ಲುಕಿಂಗ್ ಈಸ್ ಎ ಡಿಫರೆಂಟ್, ಸೀಯಿಂಗ್ ಈಸ್ ಎ ಡಿಫರೆಂಟ್. ಆಳದಲ್ಲಿ ಗಮನವಿಟ್ಟು ನೋಡು, ಎವೆ ಇಡದೆ ನೋಡು, ಮರಮರವು ಕರೆವುದು ನಿನ್ನ ಕಿವಿ ನಾನಿಸು, ಕಲ್ಲು ಕಲ್ಲೊಳಂ ಸೊಲ್ಲು ಅವಧರಿಸು, ಜೀವ ಜೀವವು ಮುಲಿಯುವುದೊಂದುಲಿಯ. ಭುವನವೇ ಶಿವವಾರ್ತೆ, ಕಣ್ಣುಗಳ ರೆಪ್ಪೆಗಳನ್ನು ಮಿಟುಕಿಸದೇ ನೋಡು. ಪ್ರಪಂಚದಲ್ಲಿರುವ ಮರಮರಗಳು ನಿನ್ನನ್ನು ಕರೆಯುತ್ತಿವೆ. ಕಿವಿಗೊಟ್ಟು ಕೇಳು, ಧ್ವನಿಗಳನ್ನು ಕೇಳುತ್ತೀಯಾ? ಮನಸ್ಸಿಟ್ಟು ಕೇಳು, ಪ್ರತಿಯೊಂದು ಜೀವಿಯು ಒಂದೊಂದು ಮಾತುಗಳನ್ನು ಹೇಳುತ್ತಿದೆ. ಈ ಪ್ರಪಂಚವೆಲ್ಲವೂ ಪರಮಾತ್ಮನ ಸಮಾಚಾರವೇ ಹೌದು. ಸಮುದ್ರದಡೆಯಲ್ಲಿ ಕಪ್ಪೆ ಚಿಪ್ಪು ಸಿಗುತ್ತದೆ, ಡೀಪ್ ಡೌನ್ ಆಫ್ ದ ಸೀ ಹೋದರೆ ಮುತ್ತು ರತ್ನ ಸಿಗುತ್ತದೆ. ಅದೇ ರೀತಿ ಕರ್ಮಯೋಗಿಯು ದೈಹಿಕವಾಗಿ ಭೌತಿಕ ಜಗತ್ತಿನಲ್ಲಿದ್ದರೂ ಸಮಕಾಲದಲ್ಲಿ ತನ್ನ ಮನಸ್ಸನ್ನು ದೇವನತ್ತ ಹರಿಸುತ್ತಾನೆ. ಅವನ ದಿವ್ಯ ಚಿಂತನಾ ಶ್ರುತಿಗೆ ಭಂಗ ಬರದು. ಸಮಸ್ಯೆಗಳು ನನ್ನವು ನಾನೇ ಎಂದು ತಿಳಿದಾಗ ದುಃಖ, ನಾನು ನನ್ನದು ಬಿಟ್ಟು ಯೋಚಿಸಿದಾಗ ದುಃಖ ನಿವಾರಣೆಯಾಗುತ್ತದೆ. ಹೂ ಎತ್ತಿದ ಹಾಗೆ ಅಷ್ಟೇ ಸಲೀಸಾಗಿ ಸಮಸ್ಯೆ ಕರಗಿ ಹೋಗುತ್ತದೆ. ಈ ತತ್ವವನ್ನೇ ಇಲ್ಲಿ ಡಿ ವಿ ಜಿ ಅವರು ಪ್ರತಿಪಾದಿಸಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಒಬ್ಬ ಪತಿರಾಯನು ತಂದೊಡ್ಡುವ ಸಮಸ್ಯೆಗಳನ್ನು, ಸಂಸಾರದ ತಾಪತ್ರಯಗಳನ್ನು ಆ ಗೃಹಿಣಿಯು ಎಷ್ಟು ಚಾಕಚಕ್ಯತೆಯಿಂದ ನಿಭಾಯಿಸ್ತಾಳೆ ಅದು ಅವಳಿಗೆ ಅಂತಃಸತ್ವದಿಂದ ಬರುತ್ತದೆ. ಇನ್ನು ಆ ವಿಧಿರಾಯ ತಂದೊಡ್ಡುವ ಸಮಸ್ಯೆಗಳು ನಮ್ಮ ಕಲ್ಪನೆಗಳಿಗೆ ಮೀರಿದಂಥವುಗಳು, ನಮ್ಮ ಬುದ್ಧಿ ಸಾಮರ್ಥ್ಯಗಳಿಗೆ

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:20 ಸೆಕೆಂಡುಗಳು. ಇನ್ನೀಗ ಕೆಲವು ಪ್ರಕಟಣೆಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಹೊಸ ರಾಗ ಹೊಸ ತಾಳ
1: ರಾಜಲೇ ಸಮಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಮೊದಲು ಒಂದು ಪ್ರಕಟಣೆ, ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುವುದು.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
2: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆ.

0: ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯಕ್ ನಾರಾಯಣ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ನಮಸ್ಕಾರ. ಜೈ ಹಿಂದ್ ಮೇಡಮ್.
1: ನಾಯಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು ಯುದ್ಧಕ್ಕೆ, ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ
2: ಮುಂದುವರಿತಾ,
1: ನೀವು ಬೇಸ್ ಅಲ್ಲಿ ಇರಲ್ಲ,
2: ಬೇಸ್ ಅಲ್ಲಿ ಇರಲ್ಲ, ಫೀಲ್ಡ್ ಅಲ್ಲಿ ಇದ್ರೆ ಒಂದ್ ಜಾಗದಲ್ಲಿ ಒಂದು ಪರ್ಮನೆಂಟ್ ಆಗಿ ಅಲ್ಲಿರಲ್ಲ, ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಇರ್ತೀವಿ. ನಮ್ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ, ಸಿಗ್ನಲ್ ಅನ್ನೋರು ಮತ್ತೆ ಇಂಟೆಲಿಜೆಂಟ್ ಅವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ, ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಲೆಫ್ಟ್ಗೆ ಹೋಗಿದ್ರೆ ಲೆಫ್ಟ್ಗೂ, ರೈಟ್ಗೆ ಹೋಗಿದ್ರೆ ರೈಟ್, ಬೇಸ್ ಮನಿ ಅಂದ್ರೆ ಬೇಸು, ಎಲ್ಲ ಇನ್ಫಾರ್ಮೇಶನ್ ಅವ್ರು ಸಿಗುತ್ತೆ. ನಮ್ಗೇನು ಸಿಗುತ್ತೆ, ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ, ಆರ್ಮ್ಸ್ ಅಂಡ್ ಆಮ್ನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಾರೋ ಫ್ಲೈಟ್ಗಳು ಇವೇ ಕೊಡ್ತೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ, ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜ್ ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ ನಮ್ಗೇನು ತೊಂದರೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ಆರ್ಡರ್.
1: ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ?
2: ಹಾಗೆ ನಮ್ಗೆ ಆ ಫ್ರಂಟ್ ಅಲ್ಲಿ ನಡೆಯೋದು ಕಾಣಿಸೋದಿಲ್ಲ, ಫ್ರಂಟ್ ಅಲ್ಲಿ ನಡೆದು ಏನು ಕಾಣಿಸೋದಿಲ್ಲ, ಆರ್ಟಿಲರಿ ಫೈರ್ ಆಗ್ತದಲ್ಲ ಅವು ನಮ್ ಕೇಳಿಸ್ತಿರ್ತದೆ.
1: ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಈ ತರ ಇರುತ್ತೆ
2: ದೂರ, ಅದು ನಮ್ ಇನ್ಫೆಂಟ್ರಿ ಹಿಂಗ್ ಇರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ ಇಂದ ದಾಟ್ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಸೈನಿಕರು ಶತ್ರುಗಳಿದ್ರೆ ಮಾತ್ರ ಫೈರ್ ಮಾಡೋ, ಸುಮ್ ಸುಮ್ಗೆ ಫೈರ್ ಮಾಡಲ್ಲ, ಅವ್ರಗಳಿಂದ ಸಿಗ್ನಲ್ ಬರುತ್ತೆ ಶತ್ರು ಪಡೆ ಇಲ್ಲಿದೆ ಅಂತ, ಅವಾಗ ಟಾರ್ಗೆಟ್ ಅಲ್ಲಿ ಫೈರ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ, ಆಮೇಲೆ ಇನ್ಫೆಂಟ್ರಿ ಮೂವ್ ಮಾಡಿ
1: ಹೋಗ್ತಾರೆ.
2: ಹಿಂಗೆ ಒಂದು ಕವರಿಂಗ್ ಫೈರ್ ಅಂತ ಹೇಳ್ತಾರೆ, ಅದಕ್ಕೆ ದಿಸ್ ಕಾಲ್ ಕವರಿಂಗ್ ಫೈರ್. ಈಗ ಹಳೆ ಕಾಲದಲ್ಲಿ ಫೈರ್ ಫಾರ್ಮೇಶನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಯುದ್ಧದ ಫಾರ್ಮೇಶನ್ಸ್ ಯಾವ ರೀತಿ ಫಾರ್ಮೇಶನ್ ಮಾಡಬೇಕು ಅಂತ, ಆ ರೀತಿ ಫಾರ್ಮೇಶನ್ ಇಂಡಿಯನ್ ಟೆಕ್ನಿಕಲಜಿ ಮಾಡಿರ್ತಾರೆ. ಗೋರಿಲಾ ವಾರ್ಫೇರ್ ಕೂಡ ಐತೆ ಇಂಡಿಯನ್ ಆರ್ಮಿ ಒಳಗೆ, ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಮಾಡೋದು, ನೀವು ಫಿಲಮ್ ಎಲ್ಲ ನೋಡಿರ್ಬೇಕು, ನೀರೊಳಗಡೆ ಬಚ್ಚಿಕೊಂಡಿರ್ತಾರೆ.
1: ಹೀಗೆ ನೀವು ಅಲ್ಲಿ ಎಷ್ಟು ದಿವಸ ಇದ್ರಿ
2: ಮೇಡಮ್? ವಾರ್ ನಡೆದಿದೆ 18 ದಿವಸ, ನನಗೆ 8 ದಿವಸ ಅವಕಾಶ ಸಿಕ್ಕಿತ್ತು. ಅದಾದ್ಮೇಲೆ ಮುಂದುವರೆದ ಮೇಲೆ ಅಲ್ಲಿರೋ ಫ್ರೆಂಟ್ ಇವನ್ನೆಲ್ಲ ಮುಂದಕ್ಕೆ ಕಳ್ಸಿದ್ರು. ನಮಗೆ ಬೇಸ್ನಲ್ಲಿ ಆರ್ಮ್ಸ್ ಅಂಡ್ ಆಮ್ನೇಷನ್ ಬೇರೆ ಕೆಲಸಗಳಿದ್ದವಲ್ಲ, ಅದಕ್ಕೆ ಸ್ಟಾಕ್ನ ರೆಡಿ ಮಾಡ್ಕೊಳ್ಳೋಕೆ ಮತ್ತೆ ವಾಪಸ್ ಕರ್ಸ್ಕೊಂಡ್ರು. ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂಡು ಮುಂದೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವಾರೇ ಮುಗಿದೋಯ್ತು, ನಾವು ಅಲ್ಲೇ ಉಳ್ಕೊಂಬಿಟ್ಟು ವಾರ್ನ ಗೆದ್ದೋ ಖುಷಿ ಆಯಿತು, ಸಂಭ್ರಮಿಸ್ತು, ಈಗಲೂ ನೆನೆಸ್ಕೋತಾ ಇರ್ತೀವಿ. ಪ್ರತಿ ವರ್ಷವೂ 1917 ವಾರು, ಕಾರ್ಗಿಲ್ ವಿಜಯೋತ್ಸವ, ಇವೆಲ್ಲ ನೆನೆಸ್ಕೊಂಡು ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿರೋ
1: ಮನೆಗಳಲ್ಲಿ ಮಾಡ್ತೀರಿ?
2: ನಾವು ಸಂಘ ಮಾಡ್ಕೊಂಡಿರ್ತೀವಿ, ಸಮಾಜ ಸೈನಿಕರ ಸಂಘ ಇದೆ, ಸೈನಿಕರು ಮಾಡ್ತಿರ್ತಾರೆ. ರಾಜಭವನದಲ್ಲಿ ಪ್ರತಿ ವರ್ಷ ಕರೀತಾರೆ ನಮ್ಗೆ ಉತ್ಸವ ಮಾಡಕ್ಕೆ, ಪ್ರತಿ ಸೋಲ್ಜರ್ಗೂ ಕರೆದಿಲ್ಲಿ ನಮ್ಗೆ ಊಟ ಕೊಡ್ತಾರೆ, ಭಾಷಣ ಮಾಡ್ತಾರೆ, ವಿಜಯೋತ್ಸವ ಮಾಡ್ತವೆ. ಕಾರ್ಗಿಲ್ ವಿಜಯೋತ್ಸವ ಅಂತೂ ಮರೀದಿ ಮಾಡ್ತೀವಿ.
1: ಹೀಗೆ ಒಂದು ವಾರ ನೀವು ಅಲ್ಲಿ ಏನು ಟೊಂಗ್ಲಾದಲ್ಲಿ ಇದ್ದು ವಾಪಸ್ ಬಂದ್ರಲ್ಲ, ಬೇಸಿಗೆ ಬಂದ್ರಿ, ಅಲ್ಲಿಂದ ಮತ್ತೆ ಮುಂದಕ್ಕೆ ಎಲ್ಲಿಗೆ ಪೋಸ್ಟಿಂಗ್ ಆಯ್ತು?
2: ಅಲ್ಲಿಂದ ಬಂದೆ, ವಾರದೆಲ್ಲ ನಮ್ದು ಮುಗೀತು. ಇಂಡಿಯನ್ ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, 2 ವರ್ಷ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನು 3 ವರ್ಷ ಫೀಸ್ಗೆ ಬರಬೇಕು. ವಾರದೆಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗಿದು ಎಲ್ಲ ಶಾಂತವಾದ ಮೇಲೆ ನಮ್ಗೆ ಅಲ್ಲಿಂದ ಪೂನಾ ಕಳ್ಸಿದ್ರು. ನಾನ್ ತಿಳ್ಕೊಂಡಿದ್ದೆ ನಿಯರೆಸ್ಟ್ ಕೊಡ್ತಾರೆ ಮನೆಗೆ ಅಂತ.
1: ನಿಯರೆಸ್ಟ್ ಅಂದ್ರೆ ಬೆಂಗಳೂರು,
2: ಬೆಂಗಳೂರು
1: ಬೇರೆ,
2: ಅದು ಬಿಟ್ರೆ ಚೆನ್ನೈ, ಅದು ಬಿಟ್ಟರೆ ಹೈದರಾಬಾದ್, ಈ ಮೂರೇ ಇದ್ದಿದ್ದು, ಈ ಮೂರ್ ಕಡೆ ಎಲ್ಲಾರು ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಅಲ್ಲೆಲ್ಲೂ ವೇಕೆನ್ಸಿ ಇಲ್ಲ, ಪೂನಾಗ ಹೋಗೋಪ್ಪ ಅಂತ ಪೂನಾ ಕೊಟ್ರು. ಆ ಪೂನಾದಲ್ಲಿ ನಾನು ಪೀಸ್ಫುಲ್ ಆಗಿ ಚೆನ್ನಾಗಿರೋ ಯೂನಿಟ್ ಸಿಕ್ ನಮ್ಗೆ, ನಮ್ಮ ಕಮಾಂಡರ್ ತುಂಬಾ ಚೆನ್ನಾಗಿದ್ರು, ನಂದು ಮಿಕ್ಕಿದ ಎಜುಕೇಶನ್ಗೆಲ್ಲ ಅವರು ಹೆಲ್ಪ್ ಮಾಡಿದ್ರು. ಸರ್ ನಾನು ನಿಮಗೆ ವಾರ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಂದು ಎಜುಕೇಷನ್ ಫುಲ್ ಆಗಿಲ್ಲ, ನನಗೆ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅವ್ರು ನನಗೆ ಪರ್ಮಿಷನ್ ಕೊಟ್ಟು ಡಿಗ್ರಿವರೆಗೂ ನಾನು ಪೂನಾದಲ್ಲಿ ಮುಗಿಸ್ಕೊಂಡೆ.
1: ಅದು ಆರ್ಮಿ,
2: ಅರೆ ದೆಲ್ಲಿ ಯೂನಿವರ್ಸಿಟಿ, ದೆಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಪೂನಾದಲ್ಲಿ ನಡೀತಿದೆ, ಅಫಿಲಿಯೇಷನ್ ಟು ದೆಲ್ಲಿ, ದೆಲ್ಲಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ನಾನು ಮಿಕ್ಕಿದ ಏನೇನ್ ಆಸೆ ಇತ್ತು ಎಜುಕೇಶನ್ ಅದನ್ನೆಲ್ಲ ಮುಗಿಸ್ಕೊಂಡೆ.
1: ಈಗ ಸಿಕ್ಕಿಂ ಅಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅದು ನೀವು ಹೇಳದ ಹಾಗೆ ನವೆಂಬರ್ ಸಮಯ, ತುಂಬಾ ಚಳಿ ಇರುತ್ತೆ,
2: ಚಳಿಗಾಲ,
1: ಹಿಮನೂ ಇರುತ್ತೆ.
2: ಅಯ್ಯೋ, ಇಲ್ಲಿ ಚಳಿಗೂ ಅಲ್ಲಿ ಚಳಿಗೂ ಕಂಪೇರೇ ಮಾಡಕ್ಕಾಗಲ್ಲ, ಅಷ್ಟೊಂದು ಚಳಿ. ಅದರಲ್ಲೂ ನೀವು ಸಿಯಾಚಿನ್ ಕಡೆ ಹೋಗ್ಬಿಟ್ರಂತೂ -0.50 ಡಿಗ್ರಿ -0.60 ಡಿಗ್ರಿ ಕೆಲಸ ಮಾಡಬೇಕು. ಅಂತ ಒಂದು ಕೋಲ್ಡ್ ಚಳಿ, ಗ್ಲೌಸ್ ಹಾಕೊಂಡಿರ್ತೀವಿ, ಶೂ ಹಾಕೊಂಡಿರ್ತೀವಿ, ಅಷ್ಟಾಕೊಂಡ್ರು ಸಿಕ್ಕಾಪಟ್ಟೆ ಚಳಿ ಇರೋದು. ಯಾಕೆ ನೀವು ಕುಡಿಯೋ ನೀರನ್ನ ತೆಗೆದ್ಬಿಟ್ಟು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಕುಡಿಯೋಕೆ ನೀರೇ ಐಸ್ ಆಗ್ಬಿಡೋದು. ಅಷ್ಟೊಂದು ಭಯಂಕರವಾದ ಇದು. ನಮ್ಗಂತೂ ಪರವಾಗಿರಲಿಲ್ಲ, ಆ ಜಾಗದಲ್ಲಿ ನೀರು ಕೋಲ್ಡ್ ಆಯ್ತಿದ್ದು, ಐಸ್ ಆಯ್ತಿರಲಿಲ್ಲ. ಸಿಯಾಚಿನ್ ಅಲ್ಲಿ ಕೆಲಸ ಮಾಡೋರ್ಗೆ ನೀರೇನು ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ಒಂದ್ ಸೆಕೆಂಡ್ ಕಣ್ಣು ನೀರು ಮಂಜಾ ಬಿಡೋದು. ಅಂತ ಅದ್ಭುತವಾದ ಒಂದು ಇದ್ರಲ್ಲಿ ನಮ್ಮ ಸೋಲ್ಜರ್ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ನಮ್ಮ ಇಂಡಿಯನ್ ಸೋಲ್ಜರ್ ಗ್ರೇಟ್. ಬೇರೆ ಯಾರು ಆ ರೀತಿ ಸಿಯಾಚಿನ್ ಅಲ್ಲಿ ಮಾಡುವಂತ ಕಷ್ಟವಾದ ಕೆಲಸ ಬೇರೆ ಯಾರು ಎಲ್ಲೂ ಮಾಡಲ್ಲ. ಸಿಯಾಚಿನ್ ಬರಲಿಲ್ಲ, ನನಗೆ ಬರುತ್ತೆ ಅಂತ ಇದ್ ಮಾಡ್ಕೊಂಡಿದ್ದೆ, ಏನು ಐಸ್ ಬರ್ಬೋದು ನನಗೆ ನೆಕ್ಸ್ಟ್ ಅಂದ್ಬಿಟ್ಟು ಸಿಯಾಚಿನ್ ಬರಲಿಲ್ಲ. ಕಾರ್ಗಿಲ್ಗೆ ಬಂತು, ಕಾರ್ಗಿಲ್ಗೆ ಹೋಗೋ ದಾರಿ ಒಳಗೆ ನಮ್ದೊಂದು ಯೂನಿಟ್ ಬರುತ್ತೆ, ಆ ಜಾಗದಲ್ಲಿ ಇದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪೂನಾಗ್ ಬಂದೆ, ಪೂನಾ ಆದ್ಮೇಲೆ ತಿರ್ಗಾ ಮತ್ತೆ ದೆಲ್ಲಿಗೆ ಹೋಯ್ತು, ತಿರ್ಗಾ ಮತ್ತೆ ಜಮ್ಮು ಕಾಶ್ಮೀರ್ಗೆ ಹೋಗಿ ಆಮೇಲೆ ರಿಟೈರ್ಡ್ ಆದೆ. ಆಮೇಲೆ ನನಗೆ ಇನ್ನೊಂದಿತ್ತು, ನಾನು ಬ್ಯಾಚುಲರ್ ಆಗಿದೆ, ಮದುವೆ ಆಗಿರಲಿಲ್ಲ ಆರ್ಮಿನಲ್ಲಿ, ನನಗೆ ಇಡೀ ಇಂಡಿಯಾನೇ ಸುತ್ಕೊ ಬರಬೇಕು ಅಂತ ಆಸೆ ಇತ್ತು. ಅಲ್ಲಿ ನಮ್ಮದು ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, ಯಾರಾದರೂ ಟೆಂಪ್ರರಿ ಡ್ಯೂಟಿಗೆ ಹೋಗೋಂಗಿದ್ರೆ ಈ ವಾಲಂಟ್ರಿ ನಿಮ್ಮ ಹೆಸರು ಕೊಡಿ ಅಂತ ಕೇಳ್ಕೊಡೋರು. ನಾನು ನನ್ನ ಹೆಸರು ಕೊಟ್ಬಿಡುತ್ತೆ ಟೆಂಪ್ರರಿ ಡ್ಯೂಟಿ, ಎಲ್ಲೇ ಇದ್ರು ಯಾವ್ದಾರ ಫೀಲ್ಡ್ಗೆ ಅದಕ್ಕೆ ಆಫೀಸರ್ ಜೊತೆ ಹೋಗ್ಲಿಕ್ಕೆ ಯಾವ್ದಾರ ಮೆಟೀರಿಯಲ್ ತಗೊಂಡೋಗಿ ತಲುಪಿಸ್ಲಿಕ್ಕೆ ನಾನು ಇಮಿಡಿಯೇಟ್ ಕಳಿಸ್ಬಿಡೋರು ಯಾರು ವಾಲಂಟ್ರಿ ಬರ್ಸಿದ್ದಾರೆ. ನಾನು ಹಿಂಗೆ ಟೆಂಪ್ರರಿ ಡ್ಯೂಟಿಯಿಂದನೇ ಇಡೀ ಇಂಡಿಯಾನ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸುತ್ಕೊ ಬಂದ್ಬಿಟ್ಟಿದ್ದೀನಿ. ಜಮ್ಮು ಕಾಶ್ಮೀರ, ಅಂಬಾಲು, ಗಂಗಾನಗರ, ಕಲ್ಕಟ್ಟ, ಅಸ್ಸಾಮು, ಮುಂಬೈ ಎಲ್ಲ ಸುತ್ಕೊ
1: ಬಂದ್ಬಿಟ್ಟಿದ್ದೀನಿ.
2: ತ್ರೂ ಔಟ್ ಇಂಡಿಯಾ ಸುತ್ಕೊ ಬಂದ್ಬಿಟ್ಟೆ.
1: ಪುಣಾಕ್ಕೆ ಬಂದ್ರಲ್ಲ, ಪುಣಾದಲ್ಲಿ 3 ವರ್ಷ ಪಿ ಎಸ್ ಡ್ಯೂಟಿ ನಿಮ್ಗೆ, ಅಲ್ಲಿ ಏನು ಕೆಲಸ ಇರ್ತಿತ್ತು?
2: ಅಲ್ಲಿ ಮೇಡಮ್ ನಮ್ದು ಆರ್ಮಿ ಆರ್ಡಿನೆನ್ಸ್ ದೊಡ್ಡ ಟ್ಯಾಂಕ್ ಡಿಪೋ ಇದೆ, ವಿ ಡಿ ವೆಹಿಕಲ್ ಡಿಪೋ ಅಂತ ಇದೆ, ಎಲ್ಲ ಟ್ಯಾಂಕ್ಗಳೇ, ಯಾವುದು ಅಟ್ಲರಿ ಟ್ಯಾಂಕ್ಗಳು, ಅವು ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಹತ್ರ ಬರ್ತವೆ, ಅವನ್ನ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು
1: ಟೆಸ್ಟ್ ಮಾಡ್ಬೇಕಲ್ಲ.
2: ಅವ್ರು ಟೆಸ್ಟ್ ಮಾಡೆಲ್ಲ ಕಳ್ಸಿಬಿಟ್ಟಿರ್ತಾರೆ, ನಮ್ ಬರೀ ಸಪ್ಲೈ ಮಾಡೋದು. ಸಪ್ಲೈ ಮಾಡಕ್ ನಮ್ಮ ಹತ್ರ ಟ್ಯಾಂಕ್ಗಳು ಬರ್ತದೆ, ಅದಕ್ಕೆ ಯೂಸ್ ದೊಡ್ಡ ಡಿಪೋ ಬೇಕು. ಈ ಕಾರ್ ಪಾರ್ಕ್ ಮಾಡದಂಗೆ ಸಿಕ್ಕ ಒಂದ್ ಕಡೆ ಮಾಡಕ್ಕಾಗಲ್ಲ, ಅದಕ್ಕೆ 1,000 ಎಕರೆ ಜಾಗ ಇದೆ ನಮ್ಗೆ ಪುನಃ ಕ್ಯಾಂಟ್ ಅಲ್ಲಿ. ಅಲ್ಲಿ ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಶೆಡ್ ನಲ್ಲಿ ಕ್ಲೀನ್ ಆಗಿ ಇಡ್ತಿದ್ವಿ. ಆ ಇಟ್ಬಿಟ್ಟು ಅದಕ್ಕೆ ಮೆಕ್ಯಾನಿಕಲ್ಸ್ ಎಲ್ಲ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಅದನ್ನ ಹಂಗೆ ಇಟ್ಬಿಟ್ರೆ ತುಕ್ಕಿಡಿದ್ಬಿಡ್ತಾರೆ, ಮೇಂಟೈನ್ ಮಾಡ್ತಾರೆ. ಡೈಲಿ ಓಡಿಸ್ಬೇಕು, ಸ್ಟಾರ್ಟ್ ಮಾಡಬೇಕು, ಓಡಿಸ್ಬೇಕು, ಗ್ರೀಸಿಂಗ್ ಹಾಕ್ಬೇಕು, ವರ್ಕಿಂಗ್ ಕಂಡೀಷನ್ ಇಟ್ಕೊಂಡಿರ್ಬೇಕು. ಆ ಜವಾಬ್ದಾರಿ ನಮ್ದು, ರಿಸೀವ್ ಮಾಡೋದು, ಸ್ಟಾಕ್ ಮಾಡೋದು, ಮೇಂಟೈನ್ ಮಾಡೋದು, ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋದು. ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಫೀಲ್ಡ್ ಇಂದ ಬರುತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಅವ್ರು ನಾವು ಬೈ ರೋಡ್ ಅಲ್ಲೇ ಕಳಿಸ್ಬೇಕು, ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರ್ ಅಲ್ಲಿ 3-4 ಟ್ಯಾಂಕ್ ಇಡಿಸ್ತವೆ, ಅದನ್ನ ಬೈ ರೋಡ್ ಎತ್ಕೊಂಡು ಹೋಗ್ತಾರೆ, ಕೆಲವು ಸಾರಿ ಬೈ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಾಡಬಹುದು. ಆ ಡ್ಯೂಟಿ ನಮ್ಗೆ ಪೂನಾದಲ್ಲಿ ಇತ್ತು. ಓಡಿಸ್ತೀವಿ ನಾವು, ಅಲ್ಲಿರುವಾಗ ಓಡಿಸ್ತಿದ್ವಿ. ನಮ್ಗೆ ಟ್ರೈನಿಂಗ್ ಕೊಡೋರು, ಟ್ಯಾಂಕ್ಗೆ ಸ್ಟಾಕ್ ಮಾಡೋದು, ಹೋಲ್ಡ್ ಮಾಡೋದು ಎಲ್ಲ ಅದನ್ನ ಓಡಿಸೋದು ಕಲ್ತ್ಕೋಬೇಕು ಅಂತ ನಮ್ಗೆ ತೋರಿಸೋರು. ನಾವು ಅಲ್ಲಿ ಓಡಿಸ್ತಿದ್ದು ಅದನ್ನ, ಟ್ಯಾಂಕ್ ಓಡಿಸ್ತಿದ್ದೋ, ಅದನ್ನ ಸ್ಟಾಕ್ ಮಾಡಿಕೊಂಡು ಓಡಿಸಿ ವಾಪಸ್ ಬಂದು ಇದು ಮಾಡಿಕೊಂಡು ಅದನ್ನ ಸಪ್ಲೈ ಮಾಡಿಕೊಂಡು ಈ ರೀತಿ ಮೇಂಟೈನ್ ಮಾಡೋ ಡ್ಯೂಟಿ ನಮ್ದು. ಆಮ್ನೇಷನ್ ಟೆಕ್ನಿಷಿಯನ್ ಇದೇನೆ, ಆಮ್ನೇಷನ್ ಎಲ್ಲ ಬರ್ತಿತ್ತು, ಸೂಜಿಯಿಂದ ಹಿಡಿದು ಟ್ಯಾಂಕ್ ವರೆಗೂ ನಮ್ದು ಎ ಓ ಸಿಂದ ನಮ್ಮ ಕೋರು, ಆರ್ಮಿ ಆರ್ಡಿನೆನ್ಸ್ ಕೋರು, ಇದನ್ನ ನಾವು ಸ್ಟಾಕ್ ಮಾಡ್ಕೋತಿದ್ದೋ.
1: ಈಗ ನೀವು ಈ ಟ್ಯಾಂಕ್ ಅನ್ನ ಓಡಿಸ್ತೀರಾ, ಅದನ್ನ ರಿಪೇರಿ ಮಾಡೋದನ್ನ ಕಲ್ತ್ಕೋತೀರಾ, ಅದೆಲ್ಲ ನಿಮ್ ಕೆಲಸಗಳು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಅಲ್ಲಿ ಫೀಲ್ಡ್ ಅಲ್ಲೂ ಓಡಿಸೋ ಅಂತ ಒಂದು ಆರ್ಡರ್ ನಿಮ್ಗೆ ಬರ್ಬೋದಾ?
2: ಅಲ್ಲ, ನಮ್ಗೆ ಅದಕ್ಕಿಂತ ಸಪರೇಟ್ ಆಗಿ ಟ್ಯಾಂಕ್ ಓಡಿಸೋ ಡ್ರೈವರ್ ಇದಾರೆ, ಟ್ಯಾಂಕ್ ಆಪರೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತರ ಇದೆ, ಒಂದೇ ತರ ಟ್ಯಾಂಕ್ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಂಕ್ ಗಳಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದಿಂದ ಬರ್ತಿದ್ ನಮ್ಗೆ RS-54, RS-72. 72 ಅನ್ನೋ ಟ್ಯಾಂಕ್ ಹೆಂಗಿದೆ, ಅದಕ್ಕೆ ಆಂಪಿಬಿಎಸ್ ಅಂತ ಹೇಳೋರು. ಅದು ಹೆಂಗೆ ಅಂದ್ರೆ ರೋಡಲ್ಲೂ ಹೋಗುತ್ತೆ, ನೀರಲ್ಲೂ ಹೋಗುತ್ತೆ. ನೀರ್ಗೆ ಇಳಿದ್ರೆ ಬೋಟ್ ಆಗ್ಬಿಡುತ್ತೆ, ರೋಡಕ್ಕೆ ಬಂದ್ರೆ ಟ್ಯಾಂಕ್ ಆಗ್ಬಿಡುತ್ತೆ. ದಟ್ ಇಸ್ ಆಂಪಿಬಿಎಸ್ ಟ್ಯಾಂಕ್,
1: ಕಪ್ಪೆ ಇದ್ದಾಗೆ,
2: ಕಪ್ಪೆ ಇದ್ದಾಗ ಆಂಪಿಬಿಎಸ್ ಟ್ಯಾಂಕ್ ಅಂತಾನೆ ಹೇಳೋರು. ಅದು ರಷ್ಯಾದಿಂದ ಬಂದಿದ್ದು ಆ ಟ್ಯಾಂಕು, ನಮ್ಮ ಹತ್ರ ಸ್ಟಾಕ್ ಇದ್ದು ಟ್ಯಾಂಕ್ 54, T-55, T-72 ಈ ತರ ಟ್ಯಾಂಕ್ ಗಳಿದ್ವು. ಈಗಿನ್ನೂ ಚೇಂಜಸ್ ಆಗಿದೆ, ಈಗ ಎಕ್ಸ್ಟ್ರಾಡಿನರಿ ಇಕ್ವಿಪ್ಮೆಂಟ್ ಬಂದಿದೆ, ಅವೆಲ್ಲ ರಿಪ್ಲೇಸ್ಮೆಂಟ್
1: ಆಗೋಗಿದೆ.
2: ಬಫೋರ್ಸ್ ಇದೆ, ಈಗ S-47 ಬಂತಲ್ಲ, ಇದ್ರ ಸಿಂಧೂರಲ್ಲಿ ಆಪರೇಷನ್ ಆಯ್ತಲ್ಲ, ಎಕ್ಸ್ಟ್ರಾಡಿನರಿ. ಮೊದಲು ನಾವು ವಾರ್ಗೆ ಹೋದಾಗ ಕ್ಯಾಸುಯಾಲಿಟಿ ಜಾಸ್ತಿ ಇರ್ತಿತ್ತು, ಈಗ ಕ್ಯಾಸುಯಾಲ್ಟಿ ಏನಿಲ್ಲ, ಎಲ್ಲ ಡಿಜಿಟಲ್ ಡಿಜಿಟಲ್ ಬಾರ್. ಈಗಿನ ಸೋಲ್ಜರ್ ಎದುರುಕೊಡೋದೇ ಬೇಕಾಗಿಲ್ಲ, ಅಗ್ನಿವೀರ್ಗಳು ಹೋಗಿರ್ತಾರಲ್ಲ ಒಂದು ಸಾವಾಗಿಲ್ಲ, ಬರೀ ಟೆಕ್ನಿಕಲ್ ಎಲ್ಲ ಡಿಜಿಟಲ್ ಬಾರೆ. ಎಷ್ಟೋ ಸಾವಿರ ಕಿಲೋಮೀಟರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಫೈರ್ ಮಾಡೋದು, ನಾವು ಅವ್ರು ನೋಡಲ್ಲ ಅವ್ರು ನಮ್ಮ ನೋಡಲ್ಲ. ಆ ರೀತಿ

0: ಅವರು ಬಂದಿದೆ. ಈಗಿನ ಯುವಕರು ಯುದ್ಧಕ್ಕೆ ಹೋಗೋಕೆ ಹೆದರಲೇ ಬರಬಾರ್ದು, ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು, ನೀವು ಸಾಯ್ದೇನೆ ವಾಪಸ್ ಬರ್ತೀರಾ. ನಾನು ಆರ್ಮಿಯಿಂದ ವಾಪಸ್ ಬಂದು ಇದೇ ಟ್ರೈನಿಂಗ್ ಕೊಡ್ತಾ ಇರೋದು. ನಾನು ಆರ್ಮಿ ಬಂದ್ಬಿಟ್ಟು ಆರ್ಮಿ ಸೋಲ್ಜರ್ಗೆ ಸೆಲೆಕ್ಟ್ ಆಗಲಿಕ್ಕೆ ಏನ್ ಬೇಕೋ ಅಂತ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಕೊಟ್ಟು ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡೋ ಟ್ರೈನಿಂಗ್ ನಂದು. ಅದಕ್ಕೊಂದು ಸ್ಪರ್ಧಾ ವಿವೇಕ್ ಅಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆರ್ಮಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿಸೋದು. ಅವ್ರಿಗೆ ಪ್ರಿಪೇರ್ ಆಗ್ಬಿಡೋದು ಮುಂಚೆನೆ, ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಗೋದು ಮುಂಚೆ ರಿಜೆಕ್ಟ್ ಆಗದಂಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೆ.
1: ರಿಟೈರ್ಮೆಂಟ್ ಆದ್ಮೇಲೆ
0: ಆದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಆರ್ಮಿಲಿ ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಿದೆ, ಅಲ್ಲಿಂದ ರಿಜೆಕ್ಟ್ ಆಗಿದ್ರೆ ಪಿ ಎಸ್ ಐ ಕಳಿಸಿದೆ. ಹಿಂಗೆ ಮಾಡಿ ಮಾಡಿ ಒಂದು ಸುಮಾರು 1000 ಜನ ಒಂದು ಹೆಲ್ಪ್ ಮಾಡಿದ್ದೀನಿ ಆರ್ಮಿಗೆ ಸೇರಕ್ಕೆ. ಈಗಂತೂ ತುಂಬಾ ಈಸಿ ಆರ್ಮಿಗೆ, ಭಯ ಸಾವನ್ನು ಭಯನೇ ಇಲ್ಲ. ನಾನು ಟ್ರೈನಿಂಗ್ ಮಾಡುವಾಗ ಸ್ಟೂಡೆಂಟ್ಗೆ ಹೇಳ್ತಾ ಇದೆ, ಯಾಕೆ ನೀವು ಆರ್ಮಿಗೆ ಸೇರ್ಬಾರ್ದು ಅಂದರೆ, ಸರ್ ನನಗೆ ಒಬ್ಬನೇ ಮಗ ಸರ್ ನಾನು ಅಂತ ಹೇಳೋರು. ಒಬ್ಬನೇ ಮಗ ಆದ್ರೆ ಏನು, ವಾರದಲ್ಲಿ ಸೊತ್ತೋಗ್ಬಿಟ್ರೆ ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನೋಡಿ ಮಕ್ಕಳ, ವಾರಲ್ಲಿ ಯಾವತ್ತೂ ಜನ ಸಾಯೋದೇ ಇಲ್ಲ. ನಾನು ನನ್ನ ತಮ್ಮ ಇಬ್ರು ಸರ್ವಿಸ್ ಮಾಡಿದ್ದೀವಿ, ಜೀವಂತ ವಾಪಸ್ ಬಂದಿವಿ, ಬೆಸ್ಟ್ ಉದಾಹರಣೆ. ವಾರಲ್ಲಿ ಯಾಕೆ ಸಾಯಲ್ಲ ಅಂದರೆ, ವಾರ ದಿನ ಆಗಲ್ಲ, ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾವತ್ತೂ ಆಗೋ ವಾರ್ಗೆ ಯಾಕೆ ನೀವು ಹೆದರ್ಕೊಂಡು ಸಾಯಬೇಕು? ನೀವು ಅದಕ್ಕಿಂತ ವಾರ್ಗಿಂತ ತುಂಬ ಡೇಂಜರು ನೀವು ಜೀವನದಲ್ಲಿ, ಸಿವಿಲಲ್ಲಿ ಮಾಡ್ತಾರೆ ಆ ಜೀವನ. ಅಂದರೆ ಮನೆಯಿಂದ ಆಚೆ ಹೋದ್ರೆ ಎಲ್ಲಿಗೆ ಬರ್ತೀವಿ? ರೋಡಿಗೆ ಬರ್ತೀವಿ. ರೋಡ್ ಈಸ್ ದ ಬಿಗ್ಗೆಸ್ಟ್ ವಾರ್, ಬಿಗ್ಗೆಸ್ಟ್ ವಾರ್ ಗ್ರೌಂಡ್
1: ಬೆಂಗಳೂರು ಅಂತ ಊರು.
0: ಬೆಂಗಳೂರು ಅಂತ ಊರಲ್ಲಿ ರೋಡ್ ಇರುವಂತ ವಾರ್ ಫೀಲ್ಡ್ ಬೇರೆ ಏನೂ ಇಲ್ಲ. ಎಕ್ಸಾಂಪಲ್, 71 ವಾರು, 62 ವಾರು, 99 ವಾರಲ್ಲಿ ಎಷ್ಟು ಜನ ಸತ್ತಿದಾರೋ ಅದ್ರ 10 ಪಟ್ಟು ರೋಡಲ್ಲಿ ಸತ್ತಿದ್ದಾರೆ. ನೀವು ಟ್ರಾಫಿಕ್ ಡೆತ್ ತಗೊಂಡ್ರೆ ರೋಡಲ್ಲಿ ಸತ್ತಿರೋ ಜಾಸ್ತಿ, ವಾರಲ್ಲಿ ಸತ್ತಿರೋ ಕಮ್ಮಿ. ವಾರೇ ಸೇಫೆಸ್ಟ್ ಜಾಗ, ರೋಡೇ ಡೇಂಜರಸ್ ಜಾಗ. ಅದಕ್ಕೆ ರೋಡ್ ಬಿಟ್ಬಿಟ್ಟು ವಾರಕ್ಕೆ ಬನ್ನಿ, ಅಲ್ಲಿಗೆ ಹೋಗಿ ಅಂತ ಮೋಟಿವೇಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೇನೆ.
1: ತುಂಬಾ ಚೆನ್ನಾಗಿದೆ ನೀವು ಹೇಳಿ.
0: ರೋಡೇ ಡೇಂಜರ್. ನೀವು ಬೆಳಗ್ಗೆ ಹೋದನ್ ರೋಡಿಂದ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ, ವಾರ್ಗೆ ಹೋದ ಗ್ಯಾರಂಟಿ ವಾಪಸ್ ಬರ್ತಾನೆ. ಆರ್ಮಿಗೆ ಹೋದನು ಒಂದಲ್ಲ ಒಂದಿನ ನನ್ನ ಮಗ ಬಂದೇ ಬರ್ತಾನೆ ನಂಬಿಕೆ ಇರ್ತದೆ, ಅವ್ರು ಬಂದೇ ಬರ್ತಾರೆ. ಹಂಗಾಗಿ ಈ ರೋಡ್ಗಿಂತ ಆರ್ಮಿನೇ ಬೆಸ್ಟ್, ಡಿಫೆನ್ಸೇ ಬೆಸ್ಟ್, ಡಿಫೆನ್ಸೇ ಸೇಫೆಸ್ಟ್.
1: ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀರಾ?
0: ಹೇಳ್ತಾರೆ ಕ್ಲಾಸ್, ಈಗಲೂ ಕ್ಲಾಸ್ ಅದೇ ಹೇಳೋದು. ಹೆದರಬೇಡಿ, ನಿಮ್ಗೆ ವಾರ್ ಏನು ಡೇಂಜರ್ ಇಲ್ಲ, ನೀನು ಒಬ್ಬರೇ ಮಗ ಅಂತ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ನೀವು ವಾರಿಗೆ ಹೋದ್ರಲ್ಲ, ನೀವು ಸೈನ್ಯಕ್ಕೆ ಸೇರಿದ್ರಿ, ಆನಂತರ ಯುದ್ಧವನ್ನ ನೋಡಿದ್ರಿ, ಅವಾಗ ಹೇಗಿತ್ತು? ನಿಮ್ಮ ಮನೆಯಲ್ಲಿ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು ಅಂತ ಕಳಿಸಿದ್ರ ಅಥವಾ?
0: ನಮ್ಗೆ ತಂದೆ ತಾಯಿ ರೈತಾಪಿ ಜನಗಳು, ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ನನ್ನ ಮಗ ಏನೋ ಒಂದು ಕೆಲಸ ತಗೋತಾರೆ ಅಂತ ಆಸೆ ಇತ್ತು ಅಷ್ಟೇ. ನಾವು ಅವ್ರ ತೃಪ್ತಿ ಮಾಡೋಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸಿಕ್ತಲ್ಲ, ಹೆಂಗಾದ್ರೂ ನೋಡ್ಕೊಬಿಡೋಣ ಅಂತ ನಾವು ಆರ್ಮಿಗೆ ಹೋದ. ಅವರು ಇದೇ ತರ ಆರ್ಮಿಗೆ ಹೋದ್ರೆ ಸೊತ್ತೋಗ್ಬಿಡ್ತಾರೆ, ವಾರ್ಗೆ ಹೋಗ್ತಾರೆ, ನಮ್ಮ ತಂದೆ ತಾಯಿಗೆ ಭಯ ಆಗಬಾರ್ದು ಅಂತ ನಾನು ಆರ್ಮಿಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಡಿಫೆನ್ಸ್ ಜಾಬ್ ಅಲ್ಲಿ ಇದ್ದೀನಿ, ಟ್ರೈನಿಂಗ್ ತಗೋತಾ ಇದ್ದೀನಿ, ನಾನು ಬಂದ ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಸಮಾಧಾನ ಪಟ್ಟಿದೆ.
1: ಹೌದಾ?
0: ಆಮೇಲೆ ನಿಧಾನದಲ್ಲಿ ಗ್ರ್ಯಾಜುಯಲ್ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಆರ್ಮಿನೇ, ಅದರಲ್ಲೊಂದು ಯೂನಿಫಾರ್ಮ್ ಹಾಕೊಂಡು ಮಾಡೋದು ಒಳ್ಳೆ ಸರ್ವಿಸು, ಒಳ್ಳೆ ಜಾಬು. ಬೇರೆ ಸರ್ವಿಸ್ಗೆ ಹೋದ್ರೆ ನಿಮಗೆ ಫುಡ್ಡು, ಅಕಮಡೇಷನು, ಮೆಡಿಸಿನ್ ಸಿಗಲ್ಲ. ಈ ಸರ್ವಿಸಲ್ಲಿ ಫುಡ್ಡು, ಅಕಮಡೇಷನ್, ಮೆಡಿಸಿನ್ ಪ್ಲಸ್ ಪೆನ್ಷನ್ ಸಿಗುತ್ತೆ. ಹಂಗಾಗಿ ಈ ಚೂಸ್ ಮಾಡ್ಕೊಂಡಿದ್ದಾಗ ಅವ್ರು ಖುಷಿ ಆಯ್ತು, ಯಾವುದೋ ಒಂದು ಸೇವೆ ಮಾಡಪ್ಪ, ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡೋರು. ಆವಾಗ ನಾನು ಆರ್ಮಿಗೆ ಹೋದಾಗ ನಮ್ಮ ತಂದೆ ತಾಯಿನ ಸ್ವಲ್ಪ ಕಷ್ಟದಿಂದ ಮೇಲ್ಕೆತ್ತಿ ಅವ್ರ ಬಡಸ್ತನ ನಿಭಾಯಿಸಿ ನನ್ನನ್ನು ನೋಡಿಕೊಂಡು, ನನ್ನ ತಮ್ಮನ ಸುಮ್ಮನೆ ಇರೋದು ಬೇಡವ, ಅವನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬಿಟ್ಟು. ಅವನಿಗೂ ಈ ಡೈರೆಕ್ಟ್ ಜೆ ಸಿ ಓದು, ನಾನೇ ಎಲ್ಲ ಅವನಿಗೆ
1: ಗೈಡ್ ಮಾಡಿದ್ರು,
0: ಗೈಡ್ ಮಾಡಿದ ಇಂಜಿನಿಯರ್ ಮಾಡಿದ, ಅವನು ಬಿ ಇ ಮಾಡಿದ. ಬಿ ಇ ಮಾಡಿದ ತಕ್ಕನಾಗೆ ನೀನು ಇದನ್ನ ಜಾಯ್ನ್ ಮಾಡ್ಕೊಂಡು ಇದು ಮಾಡು ಅಂತ ಹೇಳಿದ್ಕೆ, ಅವನು ಅದೇ ಥರ ಸೆಲೆಕ್ಟ್
1: ಆಫೀಸರ್ ಗ್ರೇಡಿಗೆ
0: ಸೇರ್ಕೊಂಡ, ಚೆನ್ನಾಗಿ ಸರ್ವಿಸ್, ನನಗಿಂತ ಚೆನ್ನಾಗಿ 30 ಇಯರ್ ಸರ್ವಿಸ್ ಮಾಡ್ದ. ಅವನು ಎಲ್ಲ ಬಾರ್ಡ್ರಲ್ಲೂ ಟೆರರಿಸ್ಟ್ ಇರೋ ಜಾಗದಲ್ಲಿ ಯೂನಿಫಾರ್ಮ್ ಕಳಿಸ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಜಾಬ್
1: ಸಿವಿಲಿಯನ್
0: ಆಗಿ ಸಿವಿಲಿಯನ್ ಆಗಿ ನಾನು ಆರ್ಮಿ ವಿರುದ್ಧ ಹೇಳ್ಕೊಂಡಿಲ್ಲ, ಯೂನಿಫಾರ್ಮ್ ಇಲ್ಲ, ಸಿವಿಲ್ ಕಾಂಟ್ರಾಕ್ಟರ್ ರೋಡ್ ಮಾಡಿಸ್ತಾರಲ್ಲ, ಈ ಆರ್ಮಿ ರೋಡ್ಗಳು ಮಾಡಿಸ್ಬೇಕು ಬಾರ್ಡರ್ನಲ್ಲಿ, ಆ ರೋಡ್ ಎಲ್ಲ ಮಾಡಿಸ್ ಬಂದಿದ್ದಾನೆ, ಅಂತ ಜಾಗದಲ್ಲೂ ಸರ್ವಿಸ್ ಮಾಡಿ ಬಂದಿದ್ದಾನೆ, ಅದಕ್ಕೆ ಅವನಿಗೆ ಆನರಿ ಕ್ಯಾಪ್ಟನ್ ಪದವಿ ಸಿಕ್ಕಿದೆ.
1: ತುಂಬಾ ಸಂತೋಷ. ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪರೋಕ್ಷವಾಗಿ ನಿಮ್ಮ ಮೂಲಕ ದೇಶಕ್ಕೆ
0: ಸೇರಿದ್ರು, ಜೈ ಕಿಶಾನ್ ಹೌದು ಅಂತ ಹೇಳಿ ತುಂಬಾ ಖುಷಿ.
1: ಅಪರೂಪದ ಕುಟುಂಬ ನಿಮ್ದು. ಹಾಗಾಗಿ ಈಗ ನೀವು ಅಲ್ಲಿಗೆ ಸೇರಿದಾಗ ಬಹಳ ಚಿಕ್ಕ ವಯಸ್ಸು, 18 ವರ್ಷ, ಅವಾಗ ಏನು ಗೊತ್ತಾಗದೆ ಇರುವಂತ ವಯಸ್ಸಿನಲ್ಲಿ ಹೋಗಿ ಸೇರಿದ್ರಿ. ಮತ್ತೆ ಕೃಷಿ ಹಿನ್ನೆಲೆ ಇದ್ದಿದ್ರಿಂದ ಯಾವುದೇ ಒಂದು ರೀತಿಯ ತರಬೇತಿ ಆಗ್ಲಿ
0: ಇರಲಿಲ್ಲ,
1: ಅಥವಾ ಹೇಗಿರುತ್ತೆ ಒಂದು ಸೈನ್ಯ ಅನ್ನೋದು ಹೇಗಿರುತ್ತೆ, ಅಲ್ಲಿ ಏನು ಕೆಲಸ ಏನು ಗೊತ್ತಿರಲಿಲ್ಲ. ಅಲ್ಲಿ ಸುಮಾರಷ್ಟು 16 ವರ್ಷ ಕೆಲಸ ಮಾಡಿದ್ರಿ. ಮತ್ತೆ ವಾಪಸ್ ಬಂದು ನೀವು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ರು, ಆರ್ಮಿಯಲ್ಲಿ ಇದ್ದಂತಹ ಒಂದು ಶಿಸ್ತು

0: ನಿಮಗೆ ಈ ಸಮಾಜಕ್ಕೆ ಸಿವಿಲಿಯನ್ ಲೈಫಿಗೆ ಬಂದ್ಮೇಲೆ ಅಲ್ಲಿ ಅಷ್ಟು ಇರಲ್ಲ, ಸ್ವಲ್ಪ ಕಷ್ಟ ಆಗಲ್ವಾ ಅಲ್ಲಿ?
1: ಯಾವುದಕ್ಕೂ ಅಷ್ಟೇ, ನಾವು ಇಲ್ಲಿಂದ ಸಿವಿಲಿಂದ ಇಂಡಿಯನ್ ಆರ್ಮಿಗೆ ಹೋದಾಗಲೂ ಆ ಡಿಸಿಪ್ಲಿನ್ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬಂತು. ಆರ್ಮಿಯಿಂದ ವಾಪಸ್ ಸಿವಿಲ್ಗೆ ಬಂದಾಗಲೂ ಇವ್ರ ಜೊತೆ ಹೊಂದ್ಕೊಳ್ಳೋಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಅದೇ ಡಿಸಿಪ್ಲಿನ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಇವ್ರ ಜೊತೆ ಹೊಂದ್ಕೊಂಡು ಬಾಳ್ಬೇಕು, ಅದನ್ನು ಇಟ್ಕೊಂಡಿರ್ಬೇಕು. ಹಂಗಂತ ಆ ಡಿಸಿಪ್ಲಿನೂ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಸಿವಿಲ್ ಡಿಸಿಪ್ಲಿನ್ ಕಂಪ್ಲೀಟ್ ತೊರೆಯೋಕ್ಕಾಗಲ್ಲ. ಎರಡರ ಮಧ್ಯೆ ಸಮನ್ವಯನ ಉಳಿಸ್ಕೊಂಡು ನಾವು ಬಾಳ್ಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗೋದಿಲ್ಲ.
0: ಈಗ ನೀವು ಹಿಂತಿರುಗಿ ಬಂದ್ಮೇಲೆ ಅಥವಾ ಆರ್ಮಿಯಲ್ಲಿ ಒಳ್ಳೆ ಕೆಲಸ ಇದೆ ನಿಮ್ಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ತಂದೆ ತಾಯಿಗಳು ಬಹಳ ಖುಷಿ ಪಟ್ರ?
1: ತುಂಬಾ ಖುಷಿ ಪಟ್ರು. ಅವ್ರು ಎಲ್ಲಿವರೆಗೂ ಚೆನ್ನಾಗಿ ಮನವರಿಗೆ ಆಯ್ತು ಅಂದ್ರೆ ಎರಡನೇ ಮಗನ್ ಕಳ್ಸಕ್ ರೆಡಿ ಆದ್ರಲ್ಲ. ನಾವು ಅವ್ರನ್ನ ನೋಡ್ಕೋತಾ ಇದ್ ರೀತಿ, ನಾನು ಮಾಡ್ತಾ ಇದ್ದ ಸೇವೆ, ನನಗೆ ಸಿಗ್ತಾ ಇದ್ದ ಒಂದು ಪದವಿಗಳು ಅವೆಲ್ಲ ನೋಡ್ಕೊಂಡು ನಾನು ಪ್ರತಿ ವರ್ಷ ಆರ್ಮಿಯಿಂದ ಬರ್ಬೇಕಾದ್ರೆ ಇದು ಒಳ್ಳೆ ಸರ್ವಿಸ್ ಅಂತ ಕಾಣುತ್ತೆ, ನನ್ನ ಮಗನು ಹೋಗೋದಿದ್ದ ಹೋಗ್ಲಿ ಅಂತ ಅವರು ಕೂಡ ಅವ್ರಿಗೆ ಪ್ರಮೋಟ್ ಮಾಡಿದ್ರು. ಹೋಗಪ್ಪ ಬ್ರದರ್ ನೀನು ಮುಗಿತ, ಅವ್ರು ಬರ್ತಾರೆ, ನೀನು ಸೇವೆ ಮಾಡು, ನಮ್ಮನ್ನ ಅಣ್ಣ ನೋಡ್ಕೋತಾರೆ ಅಂತ ಒಂದು ಧೈರ್ಯ ಬಂತು. ಆಗ ನಮ್ಮ ತಾಯಿ ತಂದೆ ಬದುಕಿರುವಾಗಲೂ ನಾವಿಬ್ರು ಆರ್ಮಿಲಿ ಸೇವೆ ಮಾಡಿದ್ವಿ. ನನಗೆ ಆವಾಗ ಬ್ಯಾಚುಲರ್ ಆದ್ರಿಂದ ಕರ್ಕೊಂಡು ಹೋಗಕ್ಕೆ ಆಗಲಿಲ್ಲ ನಮ್ಮ ತಂದೆ ತಾಯಿನ. ನನ್ನ ತಮ್ಮ ನಮ್ಮ ತಂದೆ ತಾಯಿನ ಇಬ್ಬರನ್ನ ಅವನ ಎಲ್ಲೆಲ್ಲಿ ಸರ್ವಿಸ್ ಮಾಡ್ತಾನೆ ಎಲ್ಲ ಕಡೆ ಸುತ್ತಿಸ್ಕೊ ಬಂದಿದ್ದಾರೆ. ನಮ್ಮ ತಂದೆ ತಾಯಿ ದಿಲ್ಲಿ ಕಾಶ್ಮೀರ ಇವೆಲ್ಲ ನೋಡ್ಕೊ ಬಂದಿದ್ದಾರೆ ಅವ್ರ ಜೊತೆ.
0: ಇದು ನಿಮ್ಮ ಸೇವೆ ದೇಶಕ್ಕೆ ಇದ್ದಿದ್ರಿಂದ ಮತ್ತೆ ಭಾರತೀಯ ಸೈನ್ಯದಲ್ಲಿ ಅಂತ ಅವಕಾಶ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅಲ್ವಾ? ನಾಯಕ ನಾರಾಯಣ್ ಅವರೇ, ಈಗ ನಿಮ್ಮೊಂದಿಗೆ ಮಾತನಾಡಿದ್ದು ಬಹಳ ಒಂದು ವಿಶಿಷ್ಟವಾದ ಅನುಭವ. ಏಕೆಂದ್ರೆ ಸಿಕ್ಕಿಂ ಗಡಿ ಭಾಗದಲ್ಲಿ ನಿಮ್ಮ ಸೇವೆಯಾಗಿರಬಹುದು ಅಥವಾ ಅದರ ಸೈನ್ಯದಿಂದ ಹೊರಗೆ ಬಂದ ಮೇಲೆ ನೀವು ದೇಶಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಪರೋಕ್ಷವಾದ ಸೇವೆಯಾಗಿರಬಹುದು, ಇದೆಲ್ಲ ನಿಮ್ಗೆ ಈ ಸೈನ್ಯವೇ ಕಲಿಸಿದೆ, ಸೈನ್ಯದ ಜೀವನವೇ ಅಲ್ಲಿಯ ತರಬೇತಿಯೇ ಕಲಿಸಿದೆ ಅನ್ನೋದು ನಮ್ಗೆ ನಿಸ್ಸಂಶಯವಾಗಿ ಗೊತ್ತಾಗುತ್ತೆ.
1: ನಾನು ಈಗಿನ ಯುವಕರಿಗೆ ಏನಪ್ಪ ನನ್ನ ಸಂದೇಶ ಕೊಡೋದು ಅಂದ್ರೆ, ನೀವು ದಯವಿಟ್ಟು ಆರ್ಮಿ ಯುದ್ಧ ಸತ್ತೋಗ್ಬಿಡ್ತೀವಿ ಖಂಡಿತ ಇದು ಮಾಡ್ಕೋಬೇಡಿ. ಅದು ಒಳಗಡೆ ಹೋಗಿ ಹೋಗಿ ನೋಡಿದಾಗ್ಲೇ ನಿಮ್ ರಿಯಾಲಿಟಿ ಗೊತ್ತದು. ಆರ್ಮಿ ಸರ್ವಿಸ್ ಎಂಥದ್ದು ಅಂದ್ರೆ, ಒಂದ್ಸಾರಿ ಹೋಗಿ ಟ್ರೈನಿಂಗ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಸಂಸ್ಥೆನೂ ಕೊಡದೆ, ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೊಡ್ತಾರಲ್ಲ ಜಾಸ್ತಿ ಸಂಬಳ, ಅದಿಲ್ಲ, ಒಂದು ಯೂನಿಫಾರ್ಮಿಟಿಗೆ ತೃಪ್ತಿ ಕೊಡುತ್ತೆ, ಸಂಬಳಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಉಚಿತ ಮೆಡಿಕಲ್ ಇದೆ, ಫುಡ್ ಇದೆ, ಯೂನಿಫಾರ್ಮ್ ಇದೆ, ಲೈಫ್ ಲಾಂಗ್ ಒಳ್ಳೆ ಪೇಮೆಂಟ್ ಇದೆ, ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ಪೆನ್ಷನ್ ಇದೆ. ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಂದ್ರೆ ಮೇಡಮ್, ಆರ್ಮಿನಲ್ಲಿ ಯಾವ ಸಂಸ್ಥೆನೂ ಆ ರೀತಿ ಪೆನ್ಷನ್ ಕೊಡಲ್ಲ. ಬೇರೆ ಎಲ್ಲ ಸರ್ವಿಸ್ನವ್ರಿಗೂ ಎಕ್ಸ್ ಎಂಪ್ಲಾಯ್ ಅಂತ ಇರ್ತಾರೆ, ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಾರೆ. ದಟ್ ಇಸ್ ಸರ್ವಿಸ್, ನಾಟ್ ಎ ಎಂಪ್ಲಾಯ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳೋದು ಬಿಟ್ಟು ಬಂದ್ಮೇಲೆ, ಮೊದಲು ಅವನಿಗೆ ಪೆನ್ಷನ್ ಸಿಗುತ್ತೆ, ಅವನು ಎಲ್ಲಿವರೆಗೂ ಸಿಗುತ್ತೆ, ಸಾಯೋವರೆಗೂ ಪೆನ್ಷನ್ ಸಿಗುತ್ತೆ. ಅವನ್ ಸತ್ತರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಹೆಂಡತಿ ಸಾಯೋವರೆಗೂ ಪೆನ್ಷನ್ ಇರುತ್ತೆ. ಹೆಂಡತಿ ಸತ್ತರೆ ಅವ್ರ ಮಕ್ಕಳಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದ್ರೆ, 18 ವರ್ಷ ತುಂಬಿಲ್ಲ ಅಂದ್ರೆ, ಅಲ್ಲಿ ತುಂಬೋವರೆಗೂ ಹೆಣ್ಮಗಳು ಮದುವೆ ಆಗೋವರೆಗೂ ಪೆನ್ಷನ್ ಬರುತ್ತೆ. ಅಂದ್ರೆ ಒಂದೇ ಸರ್ವಿಸು 3 ತಲೆಮಾರುವರೆಗೂ ಪೆನ್ಷನ್ ಬರತಕ್ಕಂಥ ಸರ್ವಿಸ್ ಯಾವ್ದಾದ್ರು ಭಾರತದಲ್ಲಿ ಇದ್ರೆ
0: ರಕ್ಷಣಾ ವ್ಯವಸ್ಥೆ,
1: ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ. ಅದಕ್ಕೋಸ್ಕರ ನಿಮ್ಮ ಸೇವೆ ಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ನೀವು ಆರ್ಮಿ ಸೇರಿ. ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಆರ್ಮಿ ಅಪಾಯ ಇಲ್ಲ, ರೋಡೇ ಜಾಸ್ತಿ ಅಪಾಯ ಇದೆ. ಆರ್ಮಿ ಸುರಕ್ಷಿತವಾಗಿದೆ, ನಿಮ್ಮ ಸುರಕ್ಷತೆ ಆರ್ಮಿಯವ್ರು ನೋಡ್ಕೋತಾರೆ. ನೀವು ದೇಶ ಸುರಕ್ಷೆ ಮಾಡಿದ್ರೆ ಆರ್ಮಿ ನಮ್ಮನ್ನು ಸುರಕ್ಷೆ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಯುವಕರು ಒಬ್ಬನೇ ಮಕ್ಕಳು ಅನ್ನೋ ಸಂಕಲ್ಪ ಬಿಟ್ಟು ಒಂದೇ ದೇಶ ಅಂತ ದೇಶಕ್ಕೋಸ್ಕರ ಈ ನೀವು ಸೇವೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಧರ್ಮ ಜಾತಿ ಗುಣ ಎಲ್ಲ ಬಿಟ್ಟಾಕಿ, ನಾವು ಆರ್ಮಿಗೆ ಸೇರಿದಾಗ ನಮ್ಗೆ ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಭಾಷೆ ಏನೂ ಇರಲಿಲ್ಲ. ನಮ್ಮ ಮೊದಲು ಫಸ್ಟ್
0: ಬರೋದು
1: ದೇಶ, ಫಸ್ಟೇ ನಮ್ಮ ದೇಶ ಮೊದಲು, ದೇಶ ಮೊದಲು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಮಿಕ್ಕಿದೆಲ್ಲ. ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಡುವಾಗಲೇ ಹೇಳಿರ್ತಾರೆ ದೇಶನೇ ತುಂಬಾ ಇಂಪಾರ್ಟೆಂಟ್, ದೇಶನೇ
0: ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ದೇಶ ಎಲ್ಲದಕ್ಕಿಂತ ಮುಖ್ಯ
1: ಮುಖ್ಯವಾದದ್ದು.
0: ಇದು ಸೈನ್ಯದಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲೂ ದೇಶನೇ ಮುಖ್ಯ. ನಿಮ್ಮೊಂದಿಗೆ ಮಾತನಾಡ್ತಾ ಈಗ ಇದನ್ನ ಕೇಳ್ತಾ ಇರುವಂತವರಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿ, ಹೆಚ್ಚೆಚ್ಚು ಜನ ನಮ್ಮ ಭಾರತೀಯ ಸೇನೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನುವ ಹಾರೈಕೆ ಜೊತೆಗೆ ನಮ್ಮೊಂದಿಗೆ ಇದುವರೆಗೆ ಮಾತನಾಡ್ತಾ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಶ್ರೋತೃಗಳು ನಿಮ್ಮ ಮಾತನ್ನ ಕೇಳ್ತಾ ಬಹಳ ಸ್ಫೂರ್ತಿ ಪಡಿತಾರೆ ಅಂತ ನನಗಾದರೂ ಅನ್ಸುತ್ತೆ. ಜೈ ಹಿಂದ್ ಸರ್.
1: ಜೈ ಹಿಂದ್, ನಮಸ್ಕಾರ, ಧನ್ಯವಾದಗಳು ಮೇಡಮ್.

ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
4: ಕಾಯಕ

ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಇಂದು ಕೂಡ ಒಂದಷ್ಟು ಮಾತು ಮಾಹಿತಿ ಹಾಗೆ ಹಾಡುಗಳು ನಿಮಗಾಗಿ ಮೂಡಿ ಬರುತ್ತವೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ವಿಶೇಷವಾದ ಒಂದು ದಿವಸ, ರೆಡ್ ಕ್ರಾಸ್, ವಿಶ್ವ ರೆಡ್ ಕ್ರಾಸ್ ದಿನ, May 8. ಈ ದಿನ ಒಂದು ಮಾನವೀಯ ಸೇವೆಯ ಒಂದು ಮಹತ್ವವನ್ನು ನೆನಪು ಮಾಡೋದ್ರ ಜೊತೆಗೆ ಸಂಕಷ್ಟದಲ್ಲಿರೋರಿಗೆ ನೆರವಾಗುವಂತಹ ಮನೋಭಾವವನ್ನು ಬೆಳೆಸುವಂತಹ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ಒಂದಷ್ಟು ಹಾಡು ಮಾಹಿತಿ ಕೇಳ್ತಾ ಹೋಗೋಣ. ಬಂಗಾರದ ಮನುಷ್ಯ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪಿ ವಿ ಶ್ರೀನಿವಾಸ್ ಹಾಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು. GK ವೆಂಕಟೇಶ್ ಅವರ ಸ್ವರಕಲ್ಪನೆ ಈ ಗೀತೆಯಲ್ಲಿದೆ.

ಈ ಹಾಡಿನ ಒಂದು ಸಂದೇಶ ಮೊದಲ ಸಾಲಲ್ಲೇ ಇದೆ. ಇದಕ್ಕೆ ಪೂರಕವಾಗಿ ಒಂದು ಘಟನೆ ನಡೆಯುತ್ತೆ. ಯಾತಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಅಂತ ಆರಂಭ ಆಯಿತು, ಇದರ ಕರ್ತೃ ಯಾರು ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಹೆನ್ರಿ ಡ್ಯೂನಂಟ್ ಅವರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಇವರು ಅಂತಂದರೆ 1828 ಮೇ 8 ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾ ನಗರದಲ್ಲಿ ಈತ ಜನನವನ್ನು ಪಡೀತಾರೆ. ಹೆನ್ರಿ ಡ್ಯೂನಂಟ್ ಯಾರಪ್ಪ ಅಂತಂದರೆ ಆತ ಒಬ್ಬ ಮಾನವತಾವಾದಿ ಮತ್ತು ಸಮಾಜ ಸೇವಕರು. 1859 ಒಂದು ಯುದ್ಧ ನಡೆಯುತ್ತೆ, ಸೊಲ್ಫೆರಿನೋ ಯುದ್ಧ. ಇದರಲ್ಲಿ ಸಾವಿರಾರು ಗಾಯಾಳುಗಳು ಸೈನಿಕರು ಸಹ ಇಲ್ಲದೆ ಒಂದು ನರಳುತ್ತಾ ಇರ್ತಾರೆ. ಆ ದೃಶ್ಯವನ್ನು ಕಂಡಂತಹ ಇವ್ರಿಗೆ ತುಂಬ ದುಃಖ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಆ ದುಃಖವನ್ನು ಇದನ್ನು ಅವರ ದುಃಖವನ್ನು ನಾನು ಹೇಗೆ ನಾನು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಅಕ್ಕಪಕ್ಕದ ಜನರನ್ನು ಕರೀತಾರೆ, ಅವ್ರನ್ನೆಲ್ಲ ಒಗ್ಗೂಡಿಸ್ತಾರೆ. ಬನ್ನಿ, ಆ ಗಾಯಾಳುಗಳಿಗೆ ನಾವು ಆಹಾರವನ್ನು ನೀರನ್ನು ಕೊಟ್ಟು ಚಿಕಿತ್ಸೆಯನ್ನು ಮಾಡೋಣ ಅಂತ ಹೇಳಿ ತಮ್ಮ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಆಹಾರ ನೀರುಗಳನ್ನು ಕೊಡ್ತಾರೆ, ಹಾಗೆ ಸಾಧ್ಯವಾದಷ್ಟು ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಈ ಅನುಭವದಿಂದ ಪ್ರೇರಿತರಾಗಿ ಅವರು ಎ ಮೆಮೊರಿ ಆಫ್ ಸೊಲ್ಫೆರಿನೋ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಪುಸ್ತಕದ ಮೂಲಕ ಯುದ್ಧದ ಸಮಯದಲ್ಲಿ ಗಾಯಾಳುಗಳಿಗೆ ಸಹಾಯ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಅಗತ್ಯವನ್ನು ವಿಶ್ವಕ್ಕೆ ತಿಳಿಸ್ತಾರೆ. ಈ ಯೋಜನೆಯ ನಂತರ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪನೆಗೆ ಇದು ಕಾರಣ ಆಯಿತು ಅಂತ. ಹಾಗಾಗಿ ಹೆನ್ರಿ ಡ್ಯೂನಂಟನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವರು ನಾನಿರುವುದೇ ನಿಮಗಾಗಿ ಅಂತ ಹೇಳಿ ಸಮಾಜದ ಸೇವೆಗೆ ಕೈ ಚಾಚಿ ಮುಂದೆ ಬರ್ತಾರೆ. ಮಯೂರ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದರಲ್ಲಿದೆ.

ಹೆನ್ರಿ ಡ್ಯೂನಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೊಂದು ವಿಶೇಷವಾದ ಒಂದು ಹೆಸರು, ಇವರ ಒಂದು ಪ್ರಶಸ್ತಿಗೆ ಇವರ ಹೆಸರು ಸೇರಿಕೊಂಡಿದೆ. ಅದೇನು ಅಂತಂದರೆ 1901 ನೋಬೆಲ್ ಶಾಂತಿ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಅದು ಘೋಷಣೆಯಾಯಿತು. ಆ ಮೊದಲ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕರು, ಮಾನವೀಯ ಸೇವೆಯ ಒಂದು ಪ್ರತೀಕವನ್ನು ಅವರು ಎತ್ತಿ ಹಿಡಿದಿದ್ರು. ಹೆನ್ರಿ ಡ್ಯೂನಂಟ್ ನಮಗೆ ಕಲಿಸಿದಂತಹ ಮಹತ್ವದ ಪಾಠ ಅಂತಂದರೆ, ಮಾನವೀಯತೆ ಎಲ್ಲಕ್ಕಿಂತ ದೊಡ್ಡದು. ನಾವು ಮಾನವೀಯತೆಯನ್ನು ಮರೆತು ಜೀವನವನ್ನು ಮಾಡುವಂಥದ್ದು ಮಾನವರಿಗೆ ಭೂಷಣ ಅಲ್ಲ ಅಂತ. ಅವರ ಸೇವೆಯನ್ನು ಗೌರವಿಸುವಂತಹ ಸಲುವಾಗಿ ಪ್ರತಿ ವರ್ಷ ಇದೇ May 8 ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಬಹದ್ದೂರು ಗಂಡು ಚಿತ್ರದಲ್ಲಿರ್ತಕ್ಕಂತಹ ಗೀತೆಯನ್ನು ಕೇಳ್ಕೊಂಡು ಬರೋಣ. ಜಿ ಉದಯಶಂಕರ್ ಅವರ ಗೀತೆಗೆ M. ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ, ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ವಿಶ್ವ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ಒಂದಷ್ಟು ವಿಶೇಷವಾದ ಗೀತೆಗಳು, ಹಾಗೆ ಒಂದಷ್ಟು ಮಾಹಿತಿ ಮಾತು ಹಾಡುಗಳು ಕೇಳ್ತಾ ಇದ್ದೀರಾ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಸಾಮಾನ್ಯವಾಗಿ ಈ ದಿನವನ್ನು ನಾವು ಪರೋಪಕಾರದ ಒಂದು ದಿನ ಅಂತ, ಪರೋಪಕಾರದ ಸ್ಮರಣೆಗೆ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಮಗೆ ಗೊತ್ತಿರೋ ಹಾಗೆ, ಛಾಯಾ ಮನ್ಯಸ್ಯ ಕುರುವಂತಿ ತಿಷ್ಠಂತಿ ಸ್ವಯಮಾತಪಿ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಹ ಸತ್ಪುರುಷಾಹ ಇವ ಅಂತ ಹೇಳ್ತಾರೆ. ಒಂದು ವೃಕ್ಷವನ್ನು, ಒಂದು ಮರವನ್ನು ಪರೋಪಕಾರದ ಪ್ರತೀಕ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅದು ಛಾಯಾ ಮನ್ಯಸ್ಯ ಕುರಿವಂತೆ ತಾನು ಬಿಸಿಲಲ್ಲಿ ನಿಂತುಕೊಂಡು ಅನ್ಯರಿಗೆ ನೆರಳನ್ನು ಕೊಡುತ್ತೆ. ಮರಕ್ಕೆ ಯಾರು ಛತ್ರಿ ಹಿಡಿಯೋ ಅಗತ್ಯ ಇಲ್ಲ, ನನಗೆ ಬಿಸಿಲೇ ಸಂತೋಷ ಅಂತ ತಾನು ನಿಂತುಕೊಂಡು ನಮಗೆ ನೆರಳಿನ ಛತ್ರಿಯನ್ನು ಕೊಡುತ್ತೆ. ತಿಷ್ಠಂತಿ ಸ್ವಯಂ ಆತಪೆ ಆತಪ ಅಂತಂದರೆ ಬಿಸಿಲು ಅಂತ. ಫಲಾನ್ಯಪಿ ಪರಾರ್ಥಾಯ ಒಳ್ಳೆ ಹಣ್ಣುಗಳನ್ನು, ಹೂವು ಹಣ್ಣು ಎಲ್ಲ ಕೊಡುತ್ತೆ, ತಾನೇ ತಿನ್ನಲ್ಲ ಅದು ಪರರಿಗಾಗಿ ಕೊಡುತ್ತೆ. ಇವು ಸತ್ಪುರುಷರ ಹಾಗೆ ಅಂತ. ಹಾಗೆ ಸತ್ಪುರುಷರ ಸಾಲಿಗೆ ಸೇರಿದಂಥವರು ಹೆನ್ರಿ ಡ್ಯುನಾಂಟ್. ಇಂದಿನ ಭಾರತ ಚಿತ್ರದ ಒಂದು ಗೀತೆ ಕೇಳ್ಕೊಂಡು ಬರೋಣ. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದಿದೆ ಜಿ ಉದಯಶಂಕರವರ ಸಾಹಿತ್ಯ, ಚಕ್ರವರ್ತಿಯವರ ಸಂಗೀತವಿದೆ. ಹಾಗಾಗಿ ನಾವು ಮಾನವತೆ ಅನ್ನುವಂಥದ್ದನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶ ಇರುವಂತಹ ಗೀತೆ ಇಂದಿನ ಭಾರತ ಚಿತ್ರದ್ದು ನಿಮಗಾಗಿ.

ನೀವೀಗ ಕೇಳಿದ್ದು ಗೃಹ ಪ್ರವೇಶ ಚಿತ್ರದಿಂದ ಆಯ್ದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು. ಜಿಯು ಜಯಶಂಕರ್ ಈ ಗೀತೆಯನ್ನು ಬರೆದಿದ್ರು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದರಲ್ಲಿತ್ತು. ಮೇ 8 ವಿಶ್ವ ರೆಡ್ ಕ್ರಾಸ್ ದಿನದ ಜೊತೆಗೆ ರೆಡ್ ಕ್ರೆಸೆಂಟ್ ದಿನ ಅಂತ ಕೂಡ ಆಚರಣೆ ಮಾಡ್ತೇವೆ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಸ್ವಯಂ ಸೇವಕರು ಮತ್ತು ಸಿಬ್ಬಂದಿಗಳ ಮಾನವೀಯ ಸೇವೆಗಳನ್ನು ಒದಗಿಸೋದಕ್ಕೆ ಗುರುತಿಸಲ್ಪಡ್ತಾರೆ. ಈ ವರ್ಷದ ಒಂದು ಥೀಮ್, ಒಂದು ಘೋಷವಾಕ್ಯ ಏನು ಅಂತಂದರೆ, ಮಾನವೀಯತೆಯನ್ನು ಜೀವಂತವಾಗಿರಿಸುವುದು ಅಂತ. ಎಲ್ಲಿ ಜೀವಂತವಾಗಿರಿಸುವಂಥದ್ದು, ಎಲ್ಲಿ ಅಗತ್ಯ ಬರುತ್ತೆ ಅಂತಂದರೆ, ವಿಶೇಷವಾಗಿ ನೈಸರ್ಗಿಕ ವಿಕೋಪಗಳು ಅಂದರೆ ಭೂಕಂಪ ಇರಬಹುದು, ಪ್ರವಾಹ ಇರ್ಬೋದು, ಸುನಾಮಿಗಳಂತಹ ಇರಬಹುದು, ಅಥವಾ ಯಾವುದೋ ಬೆಂಕಿ ಅವಘಡಗಳಿರಬಹುದು, ಯುದ್ಧ, ಇಂತಹ ಸಂದರ್ಭದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ತುಂಬ ಅಗತ್ಯವಾಗಿರುತ್ತೆ. ಅದರ ಪರಿಣಾಮವಾಗಿ ಅಗತ್ಯ ಬೆಂಬಲವನ್ನು ನೀಡ್ತಾ ಇರುವಂತಹ ಜನರನ್ನು ನಾವು ಗುರುತಿಸ್ಕೊಳ್ಳುವಂಥದ್ದು, ಆ ಜನರನ್ನು ಒಂದು ಕಡೆ ಗುಂಪು ಮಾಡುವಂಥದ್ದು. ಅದರ ಜೊತೆಗೆ ಅನ್ಯಾಯ ಇರ್ಬೋದು, ಬಿಕ್ಕಟ್ಟಿರ್ಬೋದು, ಸಂಘರ್ಷಗಳಿರ್ಬೋದು, ಇವುಗಳನ್ನೆಲ್ಲ ಎದುರಿಸ್ತಾ ಇರುವಂತಹ ಒಂದು ಜನಸಮೂಹ ಇರುತ್ತೆ. ಅವರಿಗೆ ಸಹಾನುಭೂತಿ ಮತ್ತು ಅವರಿಗೆ ಒಂದು ಒಗ್ಗಟ್ಟಿನ ಪಾಠ, ಅದರ ಮಹತ್ವ ಎಲ್ರಿಗೂ ಕೂಡ ನೆನಪು ಮಾಡುವಂಥದ್ದು ಕೂಡ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಆದ್ಯ ಕರ್ತವ್ಯ. ಈಗ ಕೇಳೋಣ ಈ ಗೀತೆಯನ್ನು. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಇಂದಿನ ಭಾರತ ಚಿತ್ರದ್ದು. ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಚಕ್ರವರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ಮೂಡಿ ಬರ್ತಾ ಇದೆ. ಸಮಯ 10:29 ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದೆರಡು ಪ್ರಕಟಣೆಗಳ ನಂತರ
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಕಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರೆಡ್ ಕ್ರಾಸ್ ಈ ಸಂಸ್ಥೆಯ ಬಗ್ಗೆ, ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊತಾ ಇದ್ದೀವಿ. ಈ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸಂಸ್ಥೆಗೆ, ಅಂದರೆ ಇದೊಂದು ಚಳವಳಿಯ ಒಂದು ಆಂದೋಲನದ ರೀತಿ ಆರಂಭ ಆಯಿತು, ಅದು ಹಾಗೆ ಮುಂದುವರೆದಿದೆ. ಒಂದಷ್ಟು ಮೂಲಭೂತವಾದ ತತ್ವಗಳನ್ನು ಇದು ಆಧರಿಸಿ ಕೆಲಸ ಮಾಡ್ತಾ ಇದೆ. ಯಾವುದು ಅಂತಂದರೆ, ಒಂದು ಮಾನವೀಯತೆ, ಮೊದಲನೇ ಆದ್ಯತೆಯೇ ಮಾನವೀಯತೆ. ಅದು ಹೇಗೆ ಇರಲಿ ಏನೇ ಇರಲಿ, ಅಲ್ಲಿ ಮಾನವೀಯತೆಯ ದೃಷ್ಟಿಯನ್ನು ನಾವು ಕೆಲಸ ಮಾಡಬೇಕು ಅಂತ. ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಎರಡನೇದು, ಯಾವುದೇ ಒಂದು ಪಕ್ಷವನ್ನು ವಹಿಸಿಕೊಳ್ಳದೆ ಇವರು ಬೇಕು ನನಗೆ, ಇವರು ಬೇಡ ಅಂತ ಹೇಳಿ. ಮತ್ತು ಯಾವುದೇ ಒಂದು ಭಾವನೆಗಳಿಗೆ, ಅತಿಯಾದ ಅತಿರೇಕದ ಭಾವನೆಗಳಿಗೆ ಒಳಗಾಗದೆ ತಟಸ್ಥವಾಗಿ, ತಟಸ್ಥತೆಯಿಂದ ನಾವು ಕೆಲಸ ಮಾಡಬೇಕು ಅಂತ. ಮತ್ತು ಸ್ವಾತಂತ್ರ್ಯ, ನಾವು ಏನು ಒಂದು ಮಾಡ್ತೀವಿ, ಯಾವುದೇ ಒಂದು ಸೇವೆಯ ಕಾರ್ಯವನ್ನು ಮಾಡ್ತೀವಿ, ಅದು ಸ್ವತಂತ್ರವಾಗಿ ನಾವು ಮಾಡಬೇಕು. ಯಾವುದೇ ಒಂದು ಬಲವಂತದಿಂದ ನೀನು ಬಾ ಅಂತ ಹೇಳಿ ಅವರ ಬಲವಂತಕ್ಕೆ ನಾನು ಬಂದು ಕೆಲಸ ಮಾಡ್ತೀನಿ ಅಂತಂದರೆ ಅದು ಪ್ರಯೋಜನ ಆಗಲಾರದು ಅಂತ. ಹಾಗಾಗಿ ಇದು ಸ್ವಯಂ ಸೇವೆ. ಏಕತೆ, ನಾವೆಲ್ಲರೂ ಕೂಡ ಒಂದೇ ಅಂತ. 10 ಜನ ನಮ್ಮ ಕೈ ಜೊತೆ, ನಮ್ಮ ಕೈಗಳ ಜೊತೆಗೆ ಜೋಡಿಸಿದಾಗ ಎಲ್ಲರೂ ಕೂಡ ನಮ್ಮವರೇ, ನಾವು ಒಟ್ಟಿಗೆ ನಾವು ಮಾಡ್ತೀವಿ ಅನ್ನೋವಂಥದ್ದು. ಮತ್ತು ಇದು ಸಾರ್ವತ್ರಿಕತೆ, ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದೇ ಗುಂಪಿಗೆ ಇದು ಸೀಮಿತ ಅಲ್ಲ. ಈ ಸೇವೆ ಅನ್ನುವಂಥದ್ದು, ಮಾನವೀಯತೆ ಅನ್ನುವಂಥದ್ದು ಎಲ್ರಿಗೂ ಇದು ಸಿಗಬೇಕು ಅನ್ನುವಂಥದ್ದು. ಈ ತತ್ವಗಳು ಚಳುವಳಿಯುತ, ಶಾಂತಿಯುತ ಅಥವಾ ಸಂಘರ್ಷದ ಸಮಯಗಳಲ್ಲಿ ನಿಷ್ಪಕ್ಷಪಾತವಾಗಿ ಮತ್ತು ಮಾನವೀಯ ಕ್ರಮಕ್ಕೆ ಸಮರ್ಪಿತ ಆಗಿರೋದನ್ನು ಖಚಿತಪಡಿಸುತ್ತೆ. ಇದು ನಿಜವಾದ ಒಂದು ಮೂಲಭೂತ ತತ್ವಗಳ ಜೊತೆಗೆ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡುತ್ತೆ. ಓ ಗುಲಾಬಿಯೇ ಚಿತ್ರದಲ್ಲಿ ಅಳವಡಿಸಿರುವಂತಹ ಕವಿ ಬಿ ಎಂ ಶ್ರೀಕಂಠಯ್ಯ ವಿರಚಿತ ಪ್ರಸಿದ್ಧವಾದ ಗೀತೆ, ದನಿಯಾಗಿದ್ದಾರೆ ನಂದಿತಾ, ಎಂ ಎನ್ ಕೃಪಾಕರ್ ಸಂಗೀತವನ್ನು ನೀಡಿದ್ದಾರೆ. ಬನ್ನಿ ಕೇಳೋಣ ಈ ಗೀತೆಯನ್ನು.

ಚೇತನ್ ನಾಯಕ್ ಹಾಡಿರುವಂತಹ ಗೀತೆ, ರವಿರಾಜ್ ಗಂಗಾವತಿ ಈ ಹಾಡನ್ನು ಬರೆದಿದ್ದಾರೆ. ವೇಣು ಮನಸ್ಸು ಅವರ ಸಂಗೀತ ಇದರಲ್ಲಿದೆ. ನನ್ನ ಖದರ್ ನನ್ನ ಹುಡುಗಿ ಸೂಪರ್ ಚಿತ್ರದ ಗೀತೆ.

ಈ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇನ್ನು ಹೇಳಬಹುದು ಅಂತಂದರೆ, 190 ಹೆಚ್ಚು ದೇಶಗಳಲ್ಲಿ ರೆಡ್ ಕ್ರಾಸ್ ಸಂಘಗಳನ್ನು ಸ್ಥಾಪನೆ ಮಾಡಲಾಗಿದೆ. ವೈದ್ಯಕೀಯ ಸೇವೆಗಳನ್ನು ಒದಗಿಸೋದು, ನಾನು ಆಗಲೇ ಹೇಳಿದ ಹಾಗೆ ಆರೋಗ್ಯ ಜಾಗೃತಿಯನ್ನು ಮಾಡುವಂಥದ್ದು, ಅದಕ್ಕೆ ಆರೋಗ್ಯವನ್ನು ಜಾಗೃತಿಯ ಕಾರ್ಯಕ್ರಮಗಳನ್ನು ಉತ್ತೇಜನ ಮಾಡುವಂಥದ್ದು, ಜೊತೆಗೆ ಹೆಚ್ಚು ರಕ್ತದಾನಗಳನ್ನು ಆಯೋಜನೆ ಮಾಡುವಂಥದ್ದು, ಅಂದರೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವಂಥದ್ದು, ಮಾನವ ಕಾರಣಗಳು ಅಥವಾ ನೈಸರ್ಗಿಕವಾದ ವಿಕೋಪಗಳಿಗೆ ಪ್ರತಿಕ್ರಿಯೆ ಮಾಡುವಂಥದ್ದು. ಈ ಸಂಸ್ಥೆ ಎಲ್ಲ ಬಿಕ್ಕಟ್ಟುಗಳಲ್ಲಿ ತಾನು ಮೊದಲ ಹೆಜ್ಜೆಯಾಗಿ ನಿಂತು ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ. ಮೊದಲ ಪ್ರಕ್ರಿಯೆ ನೀಡೋದರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಮೊದಲಿಗರಾಗಿ ಉಳ್ಕೊಂಡಿರುತ್ತೆ. ಸ್ವಯಂ ಸೇವಕರು ಮತ್ತು ನುರಿತ ವೃತ್ತಿಪರ ವಿಶ್ವದಾದ್ಯಂತ ಈ ಜಾಲವನ್ನು ಪ್ರದರ್ಶನೆ ಮಾಡುತ್ತೆ. ಮತ್ತು ಭಾರತದಲ್ಲಿ ರೆಡ್ ಕ್ರಾಸ್ ಯಾವಾಗ ಆರಂಭ ಆಯಿತು, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಈ ಗೀತೆ ಮಸಣದ ಹೂವು ಚಿತ್ರದಲ್ಲಿದೆ. ವಿಜಯ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವಂತಹ ಕಲಾವಿದೆ ಎಸ್ ಜಾನಕಿ.

ರೆಡ್ ಕ್ರಾಸ್ ಹೆಸರೇ ಹೇಳೋ ಹಾಗೆ ತನ್ನ ಚಿಹ್ನೆಯನ್ನು ಎರಡು ಕೆಂಪು ಪಟ್ಟಿಗಳಲ್ಲಿ ತೋರಿಸುತ್ತೆ, ಒಂದು ಅಡ್ಡ ಒಂದೇ ಉದ್ದ. ಹಾಗೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಂದರೆ IRCS ಭಾರತದಲ್ಲಿ ವಿಪತ್ತು ಪರಿಹಾರ ಮತ್ತು ರಕ್ತದಾನ, ಪ್ರಥಮ ಚಿಕಿತ್ಸೆ, ತರಬೇತಿ, ಸಾರ್ವಜನಿಕ ಆರೋಗ್ಯ ಹೀಗೆ ಹಲವಾರು ಕೇಂದ್ರಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು, ನೈಸರ್ಗಿಕ ವಿಕೋಪಗಳು ಅಂತ ನಾನಾಗಲೇ ಹೇಳ್ತಾ ಬಂದೆ, ಇವೆಲ್ಲದಕ್ಕೂ ಕೂಡ ತ್ವರಿತವಾಗಿ ಸ್ಪಂದಿಸೋದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಾಲುದಾರರೊಂದಿಗೆ ಇದು ಸಹಕಾರವನ್ನು ಕೂಡ ಮಾಡುತ್ತೆ. ವಿಶೇಷ ಸಂದರ್ಭಗಳಲ್ಲಿ ರೆಡ್ ಕ್ರಾಸ್ ಗೌರವಾರ್ಥವಾಗಿ ವಿಶೇಷ ಸಂದರ್ಭದಲ್ಲಿ ರೆಡ್ ಕ್ರಾಸ್ನ ಒಂದು ಪ್ರಥಮ ಆದ್ಯತೆ ಇದು ಕೂಡ ಇದೆ. ಯಾವುದು ಅಂತಂದರೆ ರಕ್ತದಾನದ ಶಿಬಿರಗಳು, ವಿಚಾರ ಸಂಕಿರಣಗಳು, ಜಾಗೃತಿ ಅಭಿಯಾನಗಳು, ಸ್ವಯಂ ಸೇವಕರನ್ನು ಗುರುತಿಸುವಂತಹ ಕಾರ್ಯಕ್ರಮಗಳು, ಹಲವು ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ನಡೆಯುತ್ತೆ. ಕೆಲವು ಸ್ವಯಂ ಪ್ರೇರಿತ ಸಮುದಾಯದ ಜೊತೆಗೆ ತೊಡಗಿಸ್ಕೊಳ್ಳೋದು ಕೂಡ ರೆಡ್ ಕ್ರಾಸ್ ಸಂಸ್ಥೆಯ ಇನ್ನೊಂದು ಕೆಲಸ. ಮಾನವೀಯ ಕ್ರಮಗಳ ಬಗ್ಗೆ ಸಾರ್ವಜನಿಕವಾಗಿ ತಿಳುವಳಿಕೆಯನ್ನು ಕೊಡೋ

ಅಂಥದ್ದು ಕೂಡ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಒಟ್ಟಿನಲ್ಲಿ ರಕ್ತದಾನ ಅನ್ನುವಂಥದ್ದು ಮಾನವನಿಗೆ ಎಷ್ಟು ಅಗತ್ಯ ಅಂತ ಹೇಳಿ ಇದು ವಿಶೇಷವಾದ ಒಂದು ಅಭಿಯಾನವನ್ನೇ ಆರಂಭ ಮಾಡಿದ್ದಕ್ಕೆ ಇವತ್ತು ಸುಮಾರು ಕಡೆ ರಕ್ತದಾನ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಅಂತಲೇ ಹೇಳಬಹುದು. ಜಾಲಿ ಡೇಸ್ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಕಾರ್ತಿಕ್ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಮೇಕಿ ಜೆ ಮೇಯರ್ ಸಂಗೀತವನ್ನು ನೀಡಿದ್ದಾರೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ರಕ್ತದಾನದ ಬಗ್ಗೆ ಮಾತಾಡ್ತಾ ಇದ್ರೆ ರಕ್ತದ ಮಹತ್ವದ ಬಗ್ಗೆ ನಾವು ಇನ್ನೊಂದು ದಿನ ಕೂಡ ಆಚರಣೆ ಮಾಡ್ತೀವಿ. ಇವತ್ತು ವಿಶ್ವ ಥ್ಯಾಲಿಸಿಮಿಯಾ ದಿನ. ಏನಿದು ಥ್ಯಾಲಿಸಿಮಿಯಾ ಅಂತಂದರೆ, ಇದು ಒಂದು ವಂಶ ಪಾರಂಪರ್ಯವಾದ ಒಂದು ರಕ್ತದ ಕಾಯಿಲೆ. ಈ ಕಾಯಿಲೆಯಲ್ಲಿ ದೇಹದಲ್ಲಿ ಬೇಕಾದಷ್ಟು ಆರೋಗ್ಯಕರ ಹಿಮೋಗ್ಲೋಬಿನ್ ಉತ್ಪತ್ತಿಯಾಗೋದಿಲ್ಲ. ಹಾಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ರಕ್ತಹೀನತೆ ಅಂದರೆ ಅನಿಮಿಯಾ ಉಂಟಾಗುತ್ತೆ. ಈ ಕಾಯಿಲೆ ತಂದೆ ತಾಯಿಯಿಂದ ಮಕ್ಕಳಿಗೆ ಅವರ ಜಂಟ್ಯತೆಯ ಮೂಲಕ ಬರುತ್ತೆ. ಇದು ಸೋಂಕು ಕಾಯಿಲೆ ಅಲ್ಲ. ಇದರ ಲಕ್ಷಣಗಳು ಹೇಗೆ ಅಂತಂದರೆ, ತುಂಬ ದೌರ್ಬಲ್ಯ, ಮುಖದಲ್ಲಿ ಒಂಥರ ಯಾವಾಗಲೂ ಬಿಳಿಸ್ಕೊಂಡಿರುತ್ತೆ, ಉಸಿರಾಟದ ತೊಂದರೆ, ಬೆಳವಣಿಗೆಯಲ್ಲಿ ನಿಧಾನ, ಆಗಾಗ ಜ್ವರ ಬರುವಂಥದ್ದು, ಮತ್ತು ಅಸ್ವಸ್ಥತೆ ಒಳಗಾಗುವಂಥದ್ದು. ಇದು ನಿಯಮಿತ ವರ್ಗಾವಣೆ ಅಂದರೆ ಅದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮೂಲಕ ಇದರ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ. ಕೆಲವು ಮಟ್ಟದಲ್ಲಿ ಕೆಲವು ಒಂದು ಹಂತದವರೆಗೆ ಔಷಧಿಯಿಂದ ಚಿಕಿತ್ಸೆ ಕೊಡಬಹುದು. ಆದರೆ ಕೆಲ ಸಂದರ್ಭಗಳಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ತಾರೆ. ಇದು ಬೋನ್ ಮ್ಯಾರೋ ಇದೇ ಒಂದು ನಮ್ಮದು ಫ್ಯಾಕ್ಟ್ರಿ ಅಂತ ಹೇಳಬಹುದು. ಹಿಮೋಗ್ಲೋಬಿನ್ನು ರಕ್ತದ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿನೇ ಹಾಳಾಗ್ಬಿಟ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡಿ, ಬೋನ್ ಮ್ಯಾರೋ ರೀಪ್ಲೇಸ್ಮೆಂಟ್ ಮಾಡಿ ಇದನ್ನು ಸರಿ ಮಾಡ್ತಾರೆ. ನಾವು ಇದರ ಜಾಗೃತಿಯನ್ನು ಮಾಡಬಹುದು ಅಂತಂದರೆ, ವಿವಾಹಕ್ಕೂ ಮೊದಲು, ಗರ್ಭಧಾರಣೆಗೆ ಮೊದಲು ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಈ ಥ್ಯಾಲಿಸಿಮಿಯಾ ಬಗ್ಗೆ ಮುಂಚಿತವಾಗಿ ನಾವು ತಿಳಿದುಕೊಳ್ಳಬಹುದು. ಥ್ಯಾಲಿಸಿಮಿಯಾ ರೋಗಗಳಿಗೆ ರಕ್ತದಾನ ಬಹಳ ಮುಖ್ಯ. ಒಂದು ರಕ್ತದಾನ ಒಂದು ಜೀವ ಉಳಿಸುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಆ ಶಕ್ತಿಯನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಕೊಟ್ಟಂತಹ ಜೀವಕೋಶ ಇದು, ಜೀವಕಣ ನಮ್ಮಲ್ಲಿದೆ. ಇದನ್ನು ಕೂಡ ನಾವು ಇವತ್ತು ನೆನಪು ಮಾಡಿಕೊಳ್ಬೇಕು. ಪಿತಾಮಹ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಕೆ ಜೆ ಯೇಸುದಾಸ್ ಹಾಡಿದ್ದಾರೆ. ಚೇವುದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ಈ ಗೀತೆಯ ಒಂದು ಸಂದೇಶದೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಯಿತು. ಇಂದಿನ ಗಾನಗಂಗೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ, ಅದಕ್ಕೆ ಒಂದಷ್ಟು ಗೀತೆಗಳು ಕೂಡ ನಿಮಗಾಗಿ ಮೂಡಿಬಂತು. ಇದು ಇಂದಿನ ಗಾನಗಂಗೆ ಕಾರ್ಯಕ್ರಮ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10:30:40. ನಮ್ಮ ಮುಂದಿನ ಕಾರ್ಯಕ್ರಮ ಇದು. ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವಂತಹ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಚಿತ್ರ ತಾಜ್ಮಹಲ್.

ಜಿಸ್ ದೇಶ್ ಮೇ ಗಂಗಾ ಬೆಹ್ತಿ ಹೇ. ಈ ಚಿತ್ರದಲ್ಲಿ ಮುಕೇಶ್ ಹಾಡಿರುವಂತಹ ಗೀತೆ ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

0: ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಂಥ ಗೀತೆಯನ್ನು ಕೇಳಿದ್ರಿ. ಇದೀಗ ಬನಾರಸಿ ಬಾಬು ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಹಾಡಿರುವಂತಹ ಗೀತೆಯನ್ನು ಕೇಳೋಣ. ರಾಜೇಂದ್ರ ಕೃಷ್ಣನ್ ಅವರ ಗೀತೆಗೆ ಕಲ್ಯಾಣ್ಜಿ ಆನಂದ್ಜಿ ಸಂಗೀತವನ್ನು ನೀಡಿದ್ದಾರೆ.
1: ಅರೆ ಮೇರೆ ಯಾರ್, ಅಪ್ನೆ ರಂಗ ಹಜಾರ್.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಗುಡ್ಡಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ವಸಂತ ದೇಸಾಯಿ ಸಂಗೀತವನ್ನು ನೀಡಿದ್ದಾರೆ.

ತೀಸರಿ ಮಂಜಿಲ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ. ಮಜ್ರು ಸುಲ್ತಾನ್ಪುರಿಯವರ ಗೀತೆಗೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸುನ್ಹೆರಿ ಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ವಿಜಯ್ ನರಸಿಂಹ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ರಾಗಜೋಡಣೆ ಮಾಡಿದ್ದಾರೆ.

ರವಿಚಂದ್ರ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಯುಗಳ ಗೀತೆ ಇದು. ಚಿಯುದಯ ಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತವನ್ನು ಇದರಲ್ಲಿ ನಾವು ಕೇಳಬಹುದು.

ಸಿಂಹ ಜೋಡಿ ಚಿತ್ರದ ಗೀತೆಯನ್ನು ಇದೀಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರುಗಳ ಧ್ವನಿಗಳಲ್ಲಿ ಆರ್ ಎನ್ ಜಯಗೋಪಾಲ್ ಈ ಹಾಡನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತ ಇದರಲ್ಲಿದೆ.

ಸವಿ ನೆನಪು ಸವಿಯಾದ ಹಾಡುಗಳು ಮೂಡಿ ಬರ್ತಾ ಇದೆ. ನಾನು ನಿನ್ನ ಮರೆಯಲಾರೆ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡಿರುವಂತಹ ಗೀತೆಯನ್ನು ಇದೀಗ ಕೇಳೋಣ. ಚಿ ಉದಯ ಶಂಕರ್ ಅವರ ಹಾಡು ಇದು. ರಾಜನಾಗೇಂದ್ರ ಅವರ ರಾಗ ಜೋಡಣೆ ಇಲ್ಲಿದೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಕೇಳೋಣ. ಜಿ ಉದಯ್ ಶಂಕರ್ ಈ ಹಾಡನ್ನು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ್ಪಡಿಸಿದ ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಸೇವೆ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸೂಚ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕ್ತಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ NEI ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ.

0: ಸ್ವಚ್ಛ ಭಾರತ್ ಮಿಷನ್ ಎರಡನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭಾವನ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬ ಖುಷಿ ಮತ್ತು ಹೆಮ್ಮೆ. ಅವರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನು ತಿಳ್ಕೊಳ್ಬೇಕು ಅಂದರೆ ಪುಟ್ಟಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡಿಬಿಟ್ರೆ ನಮಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟಾಯಕ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಆರಾಮಿದ್ದೀರಾ?
2: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮ್ಗೀಗ?
2: ನಮ್ಗೀಗ 82 84
1: 84 82
2: 84
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
2: ತವ್ರ ಮನೆ ಹಡ್ಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
1: ಸಂಪಿಗೆ ಮರದ ಕೊಪ್ಪಲು, ಯಾಕೆ ಆ ಹೆಸರು ಬಂತು?
2: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವಂತೆ. ಅದಕ್ಕೆ ಸಂಪಿಗೆ ಒಟ್ಟಿಗೆ ಹಡ್ಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
1: ಅಂತ.
2: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
1: ದೊಡ್ಡೂರ?
2: ಚಿಕ್ಕೂರು.
1: ಚಿಕ್ಕೂರು
2: ಒಂದು 25-30 ಮನೆ ಇದೆ.
1: ಶಾಲೆಗೆ ಹೋಗಿದ್ರ ಇತ್ತ ಅವಾಗ ಶಾಲೆ?
2: ಶಾಲೆ ಹುಡುಗರಿಗೆ ಹೋಗೋದು.
1: ನೀವು ಹೋಗಿದ್ದೀರಾ?
2: ನಾವು ಹುಡುಗರಿಗೆ ಹೋಗಿದ್ದು.
1: ಎಷ್ಟು ಓದಿದ್ದೀರಾ ಅಜ್ಜಿ?
2: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
1: ಆಮೇಲೆ ಏನು?
2: ಆಮೇಲೆ ಮನೇಲಿ ದನ ಕರ
1: ಮನೆ ಕೆಲಸ,
2: ಅಪ್ಪಾಜಿಯರಿದ್ರು ಮನೆ ಕೆಲಸ, ಹಾಲು ಕರೆಯೋದು, ಬೆಣ್ಣೆ ತೆಗಿಯೋದು, 10-12 ರಸ ಎಮ್ಮೆ, 10-12 ರಸ ದನ, ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
1: ಮಗಳ ನೀವು
2: ಅದನ್ನೆಲ್ಲ ನೋಡೋದು.
1: ಹಿರಿ ಮಗಳು ನೀವು?
2: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
1: ಎಷ್ಟು ಜನ ಮಕ್ಕಳು?
2: ನಾವು ಹೆಣ್ಮಕ್ಳು 5, ಗಂಡ್ಮಕ್ಳು 2,
1: ಒಟ್ಟು 7.
2: 7
1: ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲಸ ಮಾಡ್ತಿದ್ರಿ?
2: 4-5 ವೃತ್ತಮತಿ ಅದು. ಆಮೇಲೆ 15-16 ಮದುವೆ ಮಾಡಿ
1: ಮಾಡಿಬಿಟ್ರು. ಯಾವ ಊರಿಗೆ?
2: ಅದೇ ಸಾಣೇನಹಳ್ಳಿಗೆ, ಜಿ ಸಾಣೇನಹಳ್ಳಿಗೆ.
1: ಏನ್ ಮಾಡ್ತಿದ್ರು ಮನೆಯವರು?
2: ಮನೆಯವರು ಆರಂಭ, ನಮ್ಮ ಯಜಮಾನರು ದನ ಕರ ಎಲ್ಲ ಇದ್ದು
1: ಆರಂಭ,
2: ಆಡು ಎಲ್ಲ ಇದ್ದು
1: ದೊಡ್ಡ ಮನೆ, ಕೃಷಿ ಕೆಲಸ,
2: ದನ ಕಾಯ್ಕೊಂಬರೋದು,
1: ಅಲ್ಲಿಂದ ಇಲ್ಲಿಗೆ ಬಂದು
2: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
1: ಗುಡ್ಡ ಆಯ್ತಾ ನಿಮ್ಮ ಊರ ಹತ್ರ?
2: ಗುಡ್ಡ ಸಖತ್ ಗುಡ್ಡ,
1: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು?
2: ನಮ್ಗೆ 2 ಗಂಡ್ ಮಕ್ಕಳು, 3 ಹೆಣ್ಣು ಮಕ್ಕಳು. ಒಬ್ಳು 7 ಮಗಳಿಲ್ಲ, ಹಿರಿ ಮಗಳು, 3 ಮಗಳು, ಗಂಡ್ ಮಕ್ಳು ಇಬ್ರು ಇದಾರೆ ಈಗ.
1: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
2: ನಾವು ಮದುವೆ ಆದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲ್ದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲ್ದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ ಬರೋದು, ನಾವು ಅವ್ರ ಹೊಲಕ್ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು ಹಿಂಗ ಆಡ್ಕೊಂಡು ಕಲ್ತ್ಕೊಂಡು. ನಾವು ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
1: ಕಲ್ತಿದ್ದು ಈಗ ಕೆಲ್ಸಕ್ಕೆ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
2: 5-6 ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
1: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
2: ಮನೆಯಲ್ಲಿ
1: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
2: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರು 2 ಮಕ್ಕಳು. ನಮ್ಮ ಮದುವೆ ಆದ ಬಂದಾಗ ನಮ್ಮ ಯಜಮಾನರು ಹಿಂಗೆ 7-8 ಜನ ಇದ್ದು.
1: ಒಟ್ ಮೂಲ ಕೃಷಿ ನಿಮ್ದು?
2: ಕೃಷಿ ಕೆಲಸ ಎಲ್ಲ ಆರಂಭ.
1: ಏನೇನ್ ಬೆಳಿತಿದ್ರಿ ಅಜ್ಜಿ?
2: ನಾವು ರಾಗಿ, ಉಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ,
1: ಹತ್ತಿನೂ ಬೆಳಿತಿದ್ರ ಇಲ್ಲಿ?
2: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
1: ಬೆಳಿತಿದ್ರಿ?
2: ಬೆಳಿತಿ.
1: ಆದ್ರೆ ಈಗ ಅಷ್ಟೊಂದು ಬೆಳೆಯೋದಿಲ್ಲ.
2: ಈಗ ಅಷ್ಟೊಂದು ಬೆಳೆಯಲ್ಲ.
1: ಯಾಕೆ?
2: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ಟರು ಸುಲಭದ ನೋಡ್ಕೊಂಡು ಮಾಡಕ್ ಮಾಡಿರು ದುಡ್ಡು
1: ದುಡ್ಡು ಏನ್ ಬರ್ತದೆ ಅದನ್ನ
2: ದುಡ್ಡು ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು. ಮೆಣಸಿನ್ಕಾಯಿ ಎಲ್ಲಾ ಬಿಟ್ಟಾಕಿರು.
1: ಈಗ ನಿಮ್ಗೆ ಏನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದವರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು, ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ, ಏನ್ ಅನಿಸ್ತದೆ?
2: ಅಯ್ಯೋ ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿಪಿ, ಶುಗರು, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
1: ಈಗ ತೋಟದ ಹತ್ರನೇ
2: ತಿಂಡಿ ಊಟವೇ ಕಷ್ಟ.
1: ಕಷ್ಟ ಅಂದ್ರೆ
2: ಹಿಂದಿಕ್ಕಿನ ಊಟ ತಿಂಡಿಲಿ ಯಾವ ರೋಗೂ ಇರ್ಲಿಲ್ಲ.
1: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
2: ನಾವು ಮೊದಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ
1: ಅಕ್ಕಿ
2: ಮೊಸರು ಹಾಲು ಮನೆಯಲ್ಲಿ ಕರವು ಬೇಕಾದಷ್ಟು ಲೀಟರ್ ಗಟ್ಟಲೆ ಅರ್ಧ ನಾಲ್ಕು ಲೀಟರ್ 5 ಲೀಟರ್ ಹಾಲು ಕರೆಯವು
1: ಮನೆ
2: ಮಾಡ್ತಿರ್ಲಿಲ್ಲ. ಎಮ್ಮೆ ಹಸು ಬೆಣ್ಣೆ ತೆಗೆದು ಬೆಣ್ಣೆ ಮಾರವು. ಅವಾಗೇನ್ ಬೆಣ್ಣೆ ಏನ್ ಮಾಡ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ. ಇವಾಗ 200-300
1: ಸೇರ್ ಲೆಕ್ಕ. ಏನ್ ಮಾಡ್ತೀರಾ, ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
2: ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿಪಿ, ಶುಗರು ಇವೆಲ್ಲ ಈಗಿನ ತಿಂಡಿಲಿ.
1: ಶಕ್ತಿನೇ ಇಲ್ಲ ಅಲ್ವಾ?
2: ಶಕ್ತಿನೇ ಇಲ್ಲ ಮೇಡಮ್, ಬಾರಿಯ ಜನಗಳು ಶಕ್ತಿ ಇಲ್ಲ.
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ.
2: ಹೌದೌದು
1: ಅಲ್ವಾ?
2: ಹೌದು ಹೌದು ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳ
2: ಅಂತ ಹೇಳ್ತೀವಿ ನಮ್ಮ ಮಕ್ಕಳಿಗೂ, ಹೇಳ್ತೀವಿ ಚೆನ್ನಾಗಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
2: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ ಇಲ್ಲಿ ಅಡಿಗೆಗೆ ಬೈತೀರಾ ನೀವು, ಫಾರಿನ್ ಹೆಂಗೆ ನಿಮ್ಮ ಮೊಮ್ಮಕ್ಕಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಕಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರ ಅವ್ರಿಗೆ?
2: ನಾವು ಮಾಡಕ್ಕೆ ಸೊಸೆಯರು ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರೆ?
2: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್
2: ಬರಲ್ಲ ನಮ್ಮ ಅಡಿಗೆ.
1: ಟೇಸ್ಟ್ ಬರಲ್ಲ
2: ಇಲ್ಲ, ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
2: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
2: ಟಿವಿ ನೋಡೋದು
1: ನೀವು ನೋಡಲ್ವಾ?
2: ನಾವು ನೋಡ್ತೀವಿ, ಏನ ಚೆನ್ನಾಗಿದೆ ಏನ ಒಂದ್ಸರಿ.

0: ಸ್ವಲ್ಪ ಹೊತ್ತು.
1: ಇನ್ನ
0: ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ ನಾವು ಹಬ್ಬ ಹುಣ್ಣಿಮೆಗಳಿಗೆ. ಅವನ್ನ ಬಿಟ್ಕೊಂಡು ನಮ್ಮ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರಾ ಅಜ್ಜಿ?
0: ಸುಮಾರ ಅಷ್ಟೇ, ಅವ್ನ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವಕ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
0: ಸೊಸೆಯರ್ ಮಾಡ್ತಾರೆ,
1: ಸೊಸೆಯರ್ ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರ್ ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ, ಮಾಡ್ತೀರಾ?
0: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ ನೀವು?
0: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೇ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ಮ ಮೊಮ್ಮಕ್ಕಳೊಬ್ಳು ನಮ್ಮ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನೋ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದ್ದೀನಿ ನಾನು. ಸತಿ ಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ. ನಾವೆಲ್ಲ 25-30 ವರ್ಷದವ್ರಿಗೆ ಎಲ್ಲ ರೆಸ್ಟು ರೆಸ್ಟು ರೆಸ್ಟು ಅನ್ನೋ

0: ಇದ ಕರುಳಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನಗೆ. ಇನ್ನೊಮ್ಮೆಳಿ
0: ಹೇಳಿ ಮೇಡಮ್.
1: ಇನ್ನೊಮ್ಮೆಳಿ ನೋಡೋಣ.
0: ಹಂಗಾಲು ಮೇಲೆ ಮಾಡಿ ನೀರು ಕುಡಿಯೋ ಆತ, ನಿನಕ್ಕೂ ಇದು ನಿಮ್ಮಲ್ಲಿ ಹಬ್ಬ ಕಾಣ ಆತ, ನಿನಗ್ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ. ಅದು ಆತ ನೀರು ಕುಡಿತೇ ಇರುತ್ತೆ ಕೆರೆಯಲ್ಲಿ, ಏಡೇನ್ ಹೇಳುತ್ತೆ, ಏ ನೀರು ಕುಡಿತಾ ಇದೇವ ಆತ, ನಾಳೆಗೆ ನೀನ್ ಕುಯ್ದು ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನಗ್ಯಾರ ಹೇಳಿದರು ತಲೆ ಇಲ್ಲದಾತ, ಏಡಿಗೆ ತಲೆ ಇರಕ್ಕಲ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ, ತಮಟೆಕ್ಕೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು, ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
0: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದಿ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲಿ ಕಾಯಿ ಬಿಡುತ್ತೆ.
1: ಹೌದು,
0: ರುದ್ರಾಕ್ಷಿ ಕಾಯಿನಾಗ ಮುಳ್ಳು ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿ ಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್, ನೋಡೇ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ.
1: ತೇರು ಓಡುತ್ತೆ ಹೂ ಬೀಳುತ್ತೆ, ಅಷ್ಟೇನಾ?
0: ಅಷ್ಟೇ ಅದೇ, ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದು ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿತ್ತು.
1: ಅದು ಗೊತ್ತು ನನಗೆ, ಮಲ್ಲಿಗೆ ಹೂವು
0: ಗೊತ್ತಾ?
1: ಅದು ಒಂದೇ, ಕೊನೆಗೂ ಗೆದ್ದೆ.
0: ಒಳ್ಳೆ ಕೆಲಸ,
1: ಹೋಗಿಟ್ಟು ಆಯ್ತು. ಶೋಭಾನೆ ಪದ ಆಯ್ತು. ಈಗ
0: ಒಂದು ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಓ ಹಾಡಿ ಹಾಡಿ.
0: ಹೂವ ನೋಡೆ ಉಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ. ಹೂವ ನೋಡೆ ಅಡಿಗೆಯ ಕಾಣಿಗೆ ರೋ

ನೋಡೇ ಮಲ್ಲಿಗೆಯ ಆರಂಭ ನೋಡೆ ಎನ್ನ ಗೆಳತಿ ನರಿವುವ ನೋಡೆ ಸರಮುತ್ತು ಹರುದಾರೆ ಸೆರಗಿಗೆ ಕಟಿಗಳೆ ಒರು ಬಾರೆ ದೊಡ್ಡಿ ಸಗಣಿಯ

0: ನರಿವು ನೋಡಿ ಸಗಣಿಯ ಒರುವಕ್ಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವು ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವು ನೋಡೆ ಹೂವ ನೋಡೇ ಉಣುಸೆಯ ಮೊಗ್ಗ ನೋಡೇ ಮಲ್ಲಿಗೆಯ ಆರಂಭ ನೋಡೇ ಎನ್ನ ಗೆಳತಿ ನರಿವು ನೋಡೆ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲೇ ಈಗೆಲ್ಲಿ ಕಲಿತೆ ವಸ ಮಾತ ನರಿವು ನೋಡೆ. ಇದರ ಅರ್ಥ ಗೊತ್ತಾತ?
1: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರ ಸೆರ್ಗಿ ಕಟ್ಟಿಗೆ ದೊಡ್ಡಿ ಸಗಣಿ ಉರ್ಬ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಏನ್ ಹೇಳ್ತಾಳೆ, ನಾನು ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಕಸಬಿ ಮಗಳು, ತರುವಾಗ ನೀನು ಅರಿಯ.
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ ಈಗ?
0: ನನ್ಗೆ ಸಿಟಿ ಜೀವನ ಹಿಡ್ಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಬೇಜಾರು. ನಾವು ಅಡ್ಡಾಡ್ಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನು ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದ್ದೀವಿ.
1: ಈಗ ಗಾದೆ ಹೇಳ್ತೀರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳಿಲ್ಲ.

0: ಮತ್ತೆ
1: ಹಾಸಿಗೆ ಅಮೂಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ
0: ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಕೇಳ್ತೀನಿ. ನಾವು ಏನು ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
1: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ
0: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
1: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಆಟ ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರಂತಲ್ಲಿ ನಾವು ಆಟವಾಗಿ
0: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
1: ಆಕಾಶ ನೋಡಕ್ ನೂಕಾಟ ಯಾಕೆ
0: ಅಲ್ವಾ
1: ಅಲ್ವಾ,
0: ಎಷ್ಟು ಚೆನ್ನಾಗಿದೆ ನೋಡಿ
1: ಆಕಾಶ ನೋಡಕ್ ನೂಕಾಡೋದು ಯಾಕೆ,
0: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು.
1: ನಮ್ಮ ಹತ್ರ ಇರುತ್ತಲ್ಲ ನಮ್ಮನೇ ಹೊಡೆಯುತ್ತಲೇನು,
0: ನಮ್ಮ ಹತ್ರ
1: ಇದೆ ನಮ್ಮನೆ ಹೊಡೆಯುತ್ತೆ,
0: ನಮ್ಮ ಹತ್ರ ಇದು ನಮ್ಮನೆ ಹೊಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
1: ಕಂಡ್ರತ್ತೆ
0: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
1: ನಮ್ಮ ಹತ್ರ ಇದೆ ನಮ್ಗೆ ಸಿಕ್ಕಲ್ಲ,
0: ಸಿಕ್ಕಲ್ಲ ಮನ್ಸು ಅಲ್ವಾ. ಮತ್ತೇನು
1: ಈ ಮೊಳಕೈ ನಮ್ಮ ಕೈ ಸಿಗುತ್ತಾ ಮೇಡಮ್?
0: ಮೊಣಕೈ ಓ ಈ ಕೈಯಿಂದ ಹಿಡಿಬೋದಲ್ಲ,
1: ಆ ಕೈಲಿ ಹಿಡಿಯಲ್ಲ,
0: ಹಿಡಿಯಲ್ಲ,
1: ನಮ್ ಕೈಲಿ ಇದೆ ನಮ್ ಕೈ ಸಿಕ್ಕಲ್ಲ.
0: ಏನ್ ನೋಡಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಮರ್ತೋಗಿದಾವ ಈಗ
1: ಸಿಗ್ತವೆ ಮೇಡಮ್, ಸಖತ್ತ ಇದ್ದಾವೆಲ್ಲ ಮರ್ತೋ ಇರ್ತವೆ.
0: ಇವ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
1: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ, ಅವ್ರ ಇಬ್ಬರೇ ಮೊಮ್ಮಕ್ಕಳು.
0: ಅವರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ?
1: ಹೌದು ಕೇಳ್ತಾರೆ, ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ,
0: ಕೇಳ್ತಾರೆ ಇಷ್ಟ
1: ನೀನು ಇರ್ಬೇಕು ಹತ್ರದಲ್ಲಿ ಬರ್ಬೇಕು,
0: ಬೈತಾರೆ ಬಂದಿರು ನಮ್ಮ ಹತ್ರವೇ,
1: ನಮ್ಮ ಹತ್ರ ಇರು ಬಾ ಅಂತಾರೆ.
0: ನೀವು ಹೋಗಲ್ಲ?
1: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು
0: ಇಷ್ಟ
1: ಇಷ್ಟ.
0: ಒಟ್ಟು ಆರೋಗ್ಯವಾಗಿ
1: ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
0: ಹೇಳಿ ಹೇಳಿ.
1: ಹೊರ ಭಾದ್ರಪದ ತದಿಗೆ ನಾಳೆ ದಿವಸ ಅರಸರೇ ತವರೂರಿಗೋಗಿ ಬರುವೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು, ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ, ಎಲ್ಲರೇ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ, ನಿಮ್ಮೆಲ್ಲರ ಶಿವ ಪೂಜೆಗೊದಗಿ ಬರುವೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ, ಹೋಗಿ ಬಾರೇ ದೇವಿ ತವರೂರಿಗೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ, ಅದಕ್ಕೇನು ಉಪಚಾರವೇನುಂಟು ದೇವಿ, ನೀವೇನ ಹೇಳುವಿರಿ ನಾವೇನು ಹೇಳೆವು, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲೆ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ, ಈಗೇನ ಕೊಟ್ಟರು ಇನ್ನೇನ ಕೊಡುವರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಕೆ ಹಣ ಕೊಟ್ಟರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು, ನಮ್ಮೋರು ಬಡವರಿನ್ನೇನ ಕೊಡುವರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಬಂಧು ಬಳಗಾವೆಲ್ಲ ಸುಖದಿಂದಿಯರು, ತಂದೆ ಗಿರಿರಾಜ ಬಾಳ ದಿನದ ಮುದುಕ, ಬಂಧು ಬಳಗಾವೆಲ್ಲ ಸುಖದಿಂದಿಯರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ.
0: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಜ್ಜಿ, ಭಾಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದೋರಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆಯಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
1: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ಮ ಕಾಲ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು, ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ಕಷ್ಟಪಟ್ಟು. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ.

0: ಕೇಳ್ಬೋದು ಬಿಡ್ಬೋದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರು
1: ದೊಡ್ಡವ್ರು ಹೇಳ್ಬೇಕು ಕೇಳ್ತಾರೆ ಅಲ್ವಾ, ಏನ್ ಮಾಡೋದು ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ
1: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದು ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಗಿಂದ ಬರ್ತದೆ. ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 12:30. ಆಕಾಶವಾಣಿ ಬೆಂಗಳೂರು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ, ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಜಗ ಹೃದಯ.
6: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
7: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
8: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
7: ಚೆ ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
6: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
6: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ ಮೇಡಮ್.
6: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂಥ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನು ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
7: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂತ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನು ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನು ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ನು 10-15% ಜನರಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
6: ಅಂದ್ರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.
7: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್
6: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂಥದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕಾಗುತ್ತೆ?
7: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕ್ ಅನ್ನ ನೀವುಗಳು ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲಾ ಪೇಷಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು,

0: ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂಥ ನಮ್ಮ ಸಮಸ್ಯೆಗಳು, ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕು ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ಟರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ, ಇನ್ನೂ ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿಯನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನ ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
1: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ.
0: ದೈಹಿಕ
1: ಚಟುವಟಿಕೆ ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
0: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೆ ಇದ್ರು ಇವುಗಳ ಜೊತೆಗೆ ಸೇರಿಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
1: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
0: ಮ್ಯಾಮ್, ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗಲಿಕ್ಕೆ ಅದನ್ನು ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ವಿ. ಬಿ ಫಾಸ್ಟ್ ಅಂದರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದರೆ ಬ್ಯಾಲೆನ್ಸಿಗೆ ಸಂಬಂಧಪಟ್ಟು, ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದರೆ ಐಸ್, ಅಂದರೆ ಅವರು ವಿಷನ್ನಿಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದರೆ ಫೇಸ್, ಫೇಸಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದರೆ ಆರ್ಮ್, ಅಂದರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನು ಹೋಗ್ಬೋದು. ಟಿ ಅಂದರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬ ಹೊತ್ತು ವೇಸ್ಟ್ ಮಾಡದೇ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
1: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣನೇ ಏನು ಆ ಸಮಯ ಇದೆ ಅದನ್ನ ವ್ಯಯಿಸದೆ, ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
0: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಆಸ್ಪತ್ರೆಗೆ ಬಂದರೆ ಆ ಕ್ಲಾಟ್ ಅಂತ ನಾನು ಏನು ಹೇಳಿದೆ, ಆ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ಗಳು ಬಂದಿದೆ ಮೇಡಮ್. ಅದನ್ನು ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸನ್ನು ನಾವು ಬಳಸುವಂಥದ್ದು, ಇದು ಅರೌಂಡ್ 30-35,000 ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಒಂದು. ಎರಡನೇದು, 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟನ್ನು ಡೈರೆಕ್ಟಾಗಿ ತೆಗೆಯುವಂಥ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟನ್ನು ರಿಟ್ರೀವ್ ಮಾಡುವಂಥದ್ದು. ಸೊ ಇದು ನೀವು 6-9 ಗಂಟೆವರೆಗೂ ಮಾಡ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ, ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಡಾಕ್ಟರ್, ಈಗ ಪರೀಕ್ಷೆ ಎನ್ನುವಂಥದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂಥದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂಥದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದರೂ ಚಿಕಿತ್ಸೆ ಶುರು ಮಾಡಿಬಿಡ್ತೀರಾ, ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ ನೀವು ಈಗ ಎಸ್ ಎಸ್ ನಾರಾಯಣ ಎಕ್ಸಾಂಪಲ್ ಆಗಿ ಬಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವರು ಅದನ್ನು NIHSS ಸ್ಕೇಲ್ ಅಂತ ಇರ್ತದೆ ಮೇಡಮ್, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ.

0: ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷೆಂಟ್ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡಿಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ದರೂ ಕೂಡ ಆ ಪೇಷೆಂಟನ್ನು ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷೆಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕಿನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂಥ ಸಮಯ, ಸ್ಕ್ಯಾನಿಂದ ಇಂಜೆಕ್ಷನ್ ಕೊಡುವಂಥ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಆದಷ್ಟು ಬೇಗನೆ ಆಗಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದರೆ ಟೈಮ್ ಈಸ್ ಬ್ರೈನ್ ಅಂತ. ಅಂದರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 million ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್, ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ನನ್ನು ಬಳಸಿದರೆ ಈ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟ್ರೆ, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗ ಏನೋ ಆಯ್ತು ಅಂದ ತಕ್ಷಣನೇ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸಬೇಕು ಸ್ಟ್ರೋಕ್ ಇರುವಂತ ಲಕ್ಷಣಗಳಿಗೂ ಅಥವಾ ಬೇರೆದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದರೆ, ವಿಷನ್ ಪ್ರಾಬ್ಲಮ್ ಆದರೆ ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡುತ್ತದೆ, ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲೋ ಜುಮ್ ಅನ್ನತ್ತೆ, ಇನ್ನೊಂದು ಕಡೆ ಏನೋ ಒಂದು ರೀತಿಯ ಮರಗಟ್ಟದಂಗೆ ಅನಿಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೆಯದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದರೆ ಅದನ್ನು ಅವರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡಿಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು.
1: ನಿಮ್ಮ ಮುನ್ಸೂಚನೆಗಳೇನಾದರೂ ಕಾಣಿಸ್ಕೊಳ್ಬಹುದು ಸ್ಟ್ರೋಕ್ ಅಲ್ಲಿ?
0: ಮೇಡಮ್ ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನು ನಾವು TIA ಅಂತ ಕರಿತೀವಿ. TIA ಅಂದರೆ ಟ್ರಾನ್ಸಿಯಂಟ್ ಇಶ್ಕೀಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗೋದಿರ್ಬೋದು, ಕೆಲವು ನಿಮಿಷಗಳು, 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ, ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೆಯದು. ಬಟ್ ಹಲವಾರು ಬಾರಿ ಜನ ಏನು ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್, ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದರೆ ನಿಮಗೆ ಸ್ಟ್ರೋಕ್ ಆಗೋ ಸಾಧ್ಯತೆಯನ್ನು ನಾವು
1: ತಡೆ ಹಿಡಿಬಹುದು.
0: ಎಸ್,
1: ಓಕೆ, ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು?
0: ಆ ಸಿಂಪ್ಟಮ್ಸ್ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ CT scan ಏನ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು CT scan ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ ಅಥವಾ ರಕ್ತ ಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿರ್ತದೆ, MRI ಇರ್ತದೆ. ಇನ್ನು ನೆಕ್ಸ್ಟ್ ಅಂತಂದರೆ ಥ್ರಾಂಬೆಕ್ಟಮಿ ಕೇಪೇಬಲ್ ಅಂತ ಹೇಳಿದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳ ಕ್ಲಾಟ್ ಅನ್ನ ತೆಗೆಯುವಂಥದ್ದು. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹೆಬಿಲಿಟೇಷನ್ 24/7.
1: ಓಕೆ
0: ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ ನರ್ಸಿಂಗ್ ಹೋಮ್ಗಳಾಗಲಿ ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ.
1: ಓಕೆ.
0: ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂಥ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷೆಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರೋದಂಥ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗೋ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICU ಮ್ಯಾನೇಜ್ ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ,
1: ಇರಬೇಕಾಗುತ್ತೆ ಆಸ್ಪತ್ರೆಯಲ್ಲಿ ಹೆಚ್ಚು ದಿನ
0: ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲಾ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದರೆ, 4.5 ಗಂಟೆ ಒಳಗಡೆ ಬಂದರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನನ್ನು, ಎಲ್ಲರಲ್ಲೂ ಕೊಡೋಕ್ಕೆ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬ ಜಾಸ್ತಿ ಇದ್ದರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿದ್ದರೆ ಕೊಡೋಕ್ಕೆ ಬರೋದಿಲ್ಲ, ಈಗ ರೀಸೆಂಟಾಗಿ ಸರ್ಜರಿಗಳಾಗಿರುತ್ತೆ ಅವರಲ್ಲಿ ಕೆಲವರಲ್ಲಿ ಕೊಡೋಕ್ಕೆ ಬರೋದಿಲ್ಲ.
1: ಸೊ ಕೇಸ್ ಹಿಸ್ಟ್ರಿ ಬೇಕಾಗುತ್ತೆ.
0: ಎಸ್ ಎಸ್. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವೆಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವೆಶನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷೆಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನು ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನು ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರನ್ನು ಕಡಿಮೆ ಮಾಡುವಂಥದ್ದು, ಬ್ರೈನಲ್ಲಿ ಆಗಿರೋ ಸ್ಟ್ರೋಕಿಂದ ಉದ್ಭವ ಆಗುವ ಬಾವನ್ನು ಕಡಿಮೆ ಮಾಡೋದಕ್ಕೆ ಅದನ್ನು ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನು ಕಡಿಮೆ ಮಾಡೋ ಇಂಜೆಕ್ಷನ್ಗಳು, ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗುವ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಇಂಜೆಕ್ಷನ್ಸ್ಗಳನ್ನ ಕೊಡ್ತೀವಿ. ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಡ್ತೀವಿ. ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ, ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸಮಸ್ಯೆ, ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷೆಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಬಿ ಪಿ ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನು ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಪಟ್ಟಿರ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲಾ ಒತ್ತಡಗಳನ್ನ ತಡ್ಕೊಂಡಿರುತ್ತೇನು. ಈಗೇನು ನೀವು ಬಿ ಪಿ ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ, ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೊಂದು ಹಂತ ಇರುತ್ತೆ, ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಇದು ಎಲ್ಲಾ ಒಂದು ಹೆಲ್ತ್ ಕೇರ್ ಸಿಸ್ಟಮ್ನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ, ನಮ್ಮ ಎಜುಕೇಷನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್. ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್, ಇವುಗಳನ್ನು ಅವಾಯ್ಡ್
1: ಮಾಡಬೇಕು.
0: ಯಸ್, ಟೂ ಮಚ್ ಆಫ್ ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್, ಮಿನಿಮಮ್ 30-40 ನಿಮಿಷ ಕೊನೆಯ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ ಬಿಪಿ ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರ್ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ

0: ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕ್ಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ಐ ಸಿ ಯು ಅಲ್ಲಿ ಪೇಷಂಟ್ ಅನ್ನು ಮ್ಯಾನೇಜ್ ಮಾಡ್ತೀವಿ.
1: ಒಂದು ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರ್ತದೆ. ಒಂದು
1: ನಾಲ್ಕನೇ ಒಂದು ಭಾಗ ಜಾಸ್ತಿ ಆಯ್ತಾ?
0: ಎಸ್ ಮ್ಯಾಮ್, ಎಸ್. ಸೊ ನಮ್ಮ ದೇಶದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 100 to 150 ಜನರಲ್ಲಿ, 100,000 100 to 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನು ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ. ಸಿ, ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ, ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನೂ ಅಲ್ಲಿ ವ್ಯಯ ಆಯ್ತು, ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಕಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕ
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂಥ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು, ಆಮೇಲೆ ಅಪ್ಪಿತಪ್ಪಿ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನು ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ ರಿಡನ್ ಆಗೋರೇ ಜಾಸ್ತಿ ಅಲ್ವಾ ಡಾಕ್ಟ್ರೆ? ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
4: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
3: ದೇಹದಾನ ಜೀವದಾನಕ್ಕೆ ಸಮಾನ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನಾವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
1: ಸರ್ ನಮಸ್ತೆ ಸರ್.
0: ತಮಗೆ

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ

ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ, ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾದ್ರು ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡಬೇಕು ಅಂತ. ಅದೇನಾಗುತ್ತೆ ಈಗ ಬಿತ್ತನೆ ಮಾಡಿರ್ತಾರೆ ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರೆಷಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSE ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ

0: ರೈತರು ಕಟ್ಟಬೇಕಾದ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ. ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಮಿಕ್ಕಿತ್ ಏನು ಡಿಫರೆನ್ಸ್ ವಿಮಾ ಕಂತಿರುತ್ತೆ ಅದು ಶೇಕಡ 50 ಕೇಂದ್ರ ಸರ್ಕಾರ 50 ರಾಜ್ಯ ಸರ್ಕಾರ ಕೊಡುತ್ತೆ.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ
0: ಹಂಚಿಕೊಳ್ತವೆ.
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದು ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರೂ ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಕಳ್ಬೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ: ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್: ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11ರಂದು ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ ಎರಡು ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎಯನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ ಐಎಎಫ್ ಡಿಸಿಪಿಪಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರಿಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17ರಷ್ಟು ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ ಶೇಕಡ 17ರಷ್ಟು ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಟ್ರಿಗರ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತೆಯನ್ನು ಹಾಡಿದ್ದಾರೆ ರಘು ದೀಕ್ಷಿತ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚಂದ್ರು ಓಬಯ್ಯ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ

0: ವೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಯಲ್ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಸಾಯಿ ವಿಘ್ನೇಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚರಣ್ ರಾಜ್ ಎಂಆರ್.

0: ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
3: ವ್ಯಾಸರು ಹೇಳ್ತಾ ಇದ್ದಾರೆ,

ಅತ್ತೆ ಭಾವ ಮಾವ ಇವರ ಮೆಚ್ಚುಗೆಯನ್ನ ಗಳಿಸಿ ಗಂಡನ ಮನಸ್ಸನ್ನರಿತು ಅವನಿಗೆ ಇಷ್ಟವಾಗುವಂತೆ ನಡೆಯುತ್ತಾ ಗಂಡನಿಗೆ ಎಲ್ಲ ರೀತಿಯ ಸುಖವನ್ನೂ ಕೊಡುವ ತರುಣಿ ಪತ್ನಿಯಾಗಿ ಸಿಗುವುದು ಅದು ಪೂರ್ವಜನ್ಮದ ಪುಣ್ಯಪ್ಪ ಎಂದು ಹೇಳ್ತಾರೆ ಧರ್ಮರಾಜನಿಗೆ ವೇದವ್ಯಾಸರು. ಇದನ್ನೇ ನಮ್ಮ ಸರ್ವಜ್ಞ ಕವಿ ಹೀಗೆ ಹೇಳ್ತಾನೆ. ಬೆಚ್ಚನ ಮನೆಯಾಗೆ ಬೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯ ನರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಂತಹ ಪತ್ನಿ ಇರಬೇಕಾದ್ರೆ ಸ್ವರ್ಗ ಯಾಕ್ರಿ ಬೇಕು? ಅದನ್ನೇ ವ್ಯಾಸರು ಹೇಳಿಬಿಟ್ಟು ಮತ್ತೆ ಮುಂದುವರೆದು ಹೇಳ್ತಾರೆ. ಹಾವಿನಂತೆ ಪಶುವಿನಂತೆ ಗಳಿಗೆ ಗಳಿಗೆಗೂ ಬೈಯುತ್ತಾ ಕೂಗಾಡುತ್ತಾ ಏನೂ ಮನೆ ಕೆಲಸ ಮಾಡದೆ ಹಿಂಸೆ ಕೊಡುತ್ತಾ ಕೆಟ್ಟ ಕೆಲಸ ಮಾಡುವ ಹೆಂಡತಿ ಗಂಡನಿಗೂ ಹಿರಿಯರಿಗೂ ಬಂಧುಗಳಿಗೂ ಎಲ್ಲರಿಗೂ ಕೂಡ ಕಂಟಕಪ್ರಾಯಳಾಗಿರುತ್ತಾಳೆ ಎಂದು ಹೇಳಿ ಮುಂದುವರಿದು ವ್ಯಾಸರು ಹೇಳುತ್ತಾರೆ.

ರಾಜ ಕೇಳು, ಕಾಲು ನಾಲಿಗೆಗಳು ಎರಡೂ ಕಪ್ಪಾಗಿದ್ದು ಕಾಲು ಬೆರಳುಗಳು ನೆಲದ ಮೇಲೆ ಊರಿದಾಗ ಸರಿಯಾಗಿ ಕೂಡದೇ ಇದ್ದರೆ ಅಂತಹ ಬಾಲಕಿಗೆ ಮುತ್ತೈದೇತನ ಇರುವುದಿಲ್ಲ ಎನ್ನುತ್ತಾರೆ ವ್ಯಾಸರು. ಇದೆಲ್ಲ ಕೆಲವು ನಂಬಿಕೆಗಳು. ರಾಮಾಯಣದಲ್ಲಿ ಹನುಮಂತ ಮಂಡೋದರಿಯನ್ನೇ ಸೀತೆಯೆಂದು ಭಾವಿಸಿ ಚಚುಂಬ ಪೃಚ್ಛಂ ತನ್ನ ಬಾಲಕೇ ಮುತ್ತು ಕೊಟ್ಟು ಸೀತೆಯನ್ನ ಕಂಡೆ ಸೀತೆಯನ್ನ ಕಂಡೆ ಎಂದು ಕುಣಿದು ಕುಪ್ಪಳಿಸುತ್ತಾನೆ. ಕೊನೆಗೆ ಕಾಲಿನ ಹಿಮ್ಮಡಿಯಲ್ಲಿ ರಾಮ ಹೇಳಿದ ಪದ್ಮರೇಖೆಗೆ ಬದಲಾಗಿ ವೈದವ್ಯ ಸೂಚಕವಾದ ಕಾಕರೇಖೆಯನ್ನ ಕಂಡು ಅವಳು ಸೀತೆಯಲ್ಲ ಎಂದು ತೀರ್ಮಾನಿಸುತ್ತಾನೆ. ಹೀಗೆಯೇ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಸ್ತರೇಖೆಗಳನ್ನ ನೋಡಿಬಿಟ್ಟು ಫಲವನ್ನ ಹೇಳ್ತಾರೆ. ಮುಂದುವರಿದು ಹೇಳುತ್ತಾರೆ ವ್ಯಾಸರು, ವಿಧವೆಯಾದರೂ ಸೋಮಾರಿತನವಿಲ್ಲದೆ ಸದಾಚಾರವನ್ನು ಪಾಲಿಸುತ್ತಾ ಶೀಲವಂತೆಯಾಗಿ ಮನಗೆಲಸವೆಲ್ಲವನ್ನೂ ಕೂಡ ಎಲ್ಲರಿಗೂ ಹಿತವಾಗುವಂತೆ ಮಾಡುವ ಅವಳು ಮುಂದೆ ಪತಿಯ ಲೋಕವನ್ನೇ ಪಡೆಯುತ್ತಾಳೆ ಎನ್ನುತ್ತಾರೆ ವ್ಯಾಸರು. ಮುಂದುವರಿದು ಲಂಪಟೆಯಾದ ಸ್ತ್ರೀ ಬಗ್ಗೆ ಬಹಳ ಎಚ್ಚರವಿರಬೇಕು ಎನ್ನುತ್ತಾರೆ ವ್ಯಾಸರು.

0: ನೋಡು ಧರ್ಮರಾಜ, ಕಾಮಲಂಪಟೆಯಾಗಿ ಅಧಿಕ ಹಣವನ್ನ ಗಳಿಸಿ ವಿಟರ ಜೊತೆ ಭೋಗ ಬಯಸಿ ಹೊಟ್ಟೆ ಹೊರೆಯುತ್ತಾ ಪೊರೆ ಬಿಟ್ಟ ಹಾವಿನಂತೆ ಇರುವ ರತಿಸುಖವನ್ನ ಯಾರು ಪಡೀತಾರೋ ಅವನು, ಅವಳು, ಅವಳ ಮೃತಗಂಡನು ಪತಿತರಾಗ್ತಾರೆ. ಆದ್ದರಿಂದ ಎಂತಹ ಕಷ್ಟ ಕಾಲದಲ್ಲೂ ಪರಸ್ತ್ರೀಯರನ್ನ ನೋಡಬಾರದು. ಅವರನ್ನ ಸೇರಿದರೆ ಅತ್ಯಂತ ಹೀನ ಜನ್ಮ ದೊರಕದೇ ಇರುವುದೇ ಇಲ್ಲ. ಮುಂದುವರೆದು ವ್ಯಾಸರು ಹೇಳ್ತಾರೆ, ಇಂಥವರು ಎಂದೂ ತಮ್ಮ ಚಾಳಿ ಬಿಡೋದಿಲ್ಲ. ಯಾರವರು ಕೇಳಿ?
1: ಗೃಹ ಕೃತ್ಯಮಂ ಬಿಟ್ಟು ನೆರೆಮನೆ ತವರ್ಮನೆಯೊಳ್ ಇಗಳು ಎಳೆ

0: ತರುವಲಿಗಳೊಡನಾಡುವಳ್ ತನ್ನ ಸಹಜಮಲ್ಲದೆ ಪಿರಿದಲಂಕರಿಸಿಕೊಂಬವಳ್ ನಿಲ್ವಳೇ ಶಿಕ್ಷಿಸಿದೊಡೆ
1: ತನ್ನ ಮನೆಯಲ್ಲಿ ಕೆಲಸ ಇದ್ದಾಗ ಪಕ್ಕದ ಮನೆಗೋ ತವ್ರ ಮನೆಗೋ ಹೋಗೋದು, ಯಾರನ್ನೋ ನೋಡ್ಕೊಂಡು ಎಳೆಯರನ್ನ ಮುತ್ತಿಡೋದು, ಹಾಡು ಹೇಳೋದು, ಕಾರಣವಿಲ್ಲದೆ ಗಹಗಾಯಿಸಿ ನಗೋದು, ಬಾಗಿಲಿನಲ್ಲಿ ನಿಂತ್ಕೊಂಡು ಓಡಾಡುವರನ್ನೆಲ್ಲ ನೋಡೋದು, ಅಕಾರಣ ಜನರ ಮುಂದೆ ಸುಳಿದಾಡೋದು, ಊರ ಮಾತನ್ನೆಲ್ಲ ಆಡೋದು, ಕೆಟ್ಟ ಸ್ವಭಾವದ ತರುಣರೊಡನೆ ಅಡ್ಡಾಡುವುದು, ಜೊತೆಗೆ ಸ್ವಾಭಾವಿಕವಾಗಿ ಅಲಂಕಾರ ಮಾಡಿಕೊಳ್ಳದೆ ವಿಪರೀತ ಅಲಂಕಾರ ಮಾಡಿಕೊಳ್ಳೋದು, ಇಂಥವರನ್ನ ಬೈದರು, ಬುದ್ಧಿ ಹೇಳಿದರು, ಶಿಕ್ಷಿಸಿದರು, ಇವರು ತಮ್ಮ ಚಾಳಿಯನ್ನ ಬಿಡೋದಿಲ್ಲ. ಮತ್ತು ಹೇಳ್ತಾರೆ ವ್ಯಾಸರು, ಕೆಲವರ ಸಹವಾಸಕ್ಕೆ ತಮ್ಮ ಹೆಣ್ಣು ಮಕ್ಕಳನ್ನ ಸೇರಲು ಬಿಡಬಾರದು ಎನ್ನುತ್ತಾರೆ.
0: ನರ್ತಕಿಯ ನಾಪಿತಯ ಪನ್ನ ವಿಕ್ರಯಿಯ ಪ್ರವರ್ತಕಿಯ ದಾಸಿಯ ಬುರುಂಡಯ ಕಪಾಲಿನಿಯ ಭರ್ತಾರನುಳಿದವಳ ಮಾಲೆಗಾತಿಯ ಜಟಿ

ನಾಪಿತೆ, ದುರ್ಬೋಧೆ ಮಾಡುವ ಮಧ್ಯಸ್ಥೆ, ವೇಶ್ಯೆ, ಕಪಾಲಿನಿ, ಸೂತಕಿ, ಸೈರಂಧ್ರಿ, ಇಂಥವರ ಜೊತೆ ಸೇರಿದ ತರುಣಿಯರು ದುರಾಚಾರವನ್ನ ಕಲಿಯುವ ಅವಕಾಶಗಳು ಹೆಚ್ಚಾಗಿರೋದರಿಂದ ತಮ್ಮ ಹೆಣ್ಣು ಮಕ್ಕಳನ್ನ ಅಂತಹವರ ಸಹವಾಸಕ್ಕೆ ಸೇರಲು ಬಿಡಬಾರದು ಎನ್ನುತ್ತಾರೆ ವ್ಯಾಸರು. ಹಾಗೆಯೇ ಹೇಳ್ತಾರೆ,

ಕಾಮವಾಸನೆಗೆ ತುತ್ತಾಗಿ ಪರಪುರುಷನ ಸಂಘವನ್ನ ಬಯಸಿ ದೂತಿಯೊಬ್ಬಳಿಗೆ ಅವಳಿಗೆ ಬೇಕಾದ್ದನ್ನ ಕೊಟ್ಟು ಅವಳನ್ನ ಒಪ್ಪಿಸಿ ಸ್ಥಳ ಮತ್ತು ಸಮಯವನ್ನ ನಿರ್ಧರಿಸಿಬಿಟ್ಟು ನೆರೆಹೊರೆಯವರಿಗೆ ಗಂಡನಿಗೆ ತಿಳಿಯದಂತೆ ಮನೆಯನ್ನ ತ್ಯಜಿಸಿ ಪರಪುರುಷನೊಡನೆ ಕಾಮಕೇಳಿಯಲ್ಲಿ ಇದ್ದು ಬಂದು ಯಾರಿಗೂ ತಿಳಿಯದಂತೆ ಗರತಿಯಂತೆ ಸೋಗು ಹಾಕುವವರೇ ಜಾರೆಯರು.

0: ತಮ್ಮನ್ನು ನೋಡಿ ಸೋತವನನ್ನ ಓರೆ ನೋಟ ಬೀರಿ ತಮ್ಮ ತುರುಬನ್ನ ಕಟ್ಟಿಕೊಳ್ಳುವ ನೆಮದಿಂದ ಕೈ ಮೇಲೆ ಕೆತ್ತಿ ಸೆರಗು ಜಾರಿಸಿ ತಮ್ಮ ಎದೆಯ ಹೊಗರನ್ನ ಪ್ರದರ್ಶಿಸುತ್ತಾ ಸುಳ್ಳು ಲಜ್ಜೆಯನ್ನ ಪ್ರಕಟಿಸುತ್ತಾ ನಸುನಗೆಯನ್ನ ಬೀರುತ್ತಾ ಜೋರಾಗಿ ಹೋಗದೆ ಮೆಲ್ಲ ಮೆಲ್ಲನೆ ನಡೆಯುತ್ತಾ ತಮ್ಮ ಮೈಮಾಟವನ್ನ ಎಲ್ಲರಿಗೂ ಪ್ರದರ್ಶಿಸುತ್ತಾರಲ್ಲ ಅವರು ಜಾರಿಯರೇ. ಧರ್ಮರಾಜ ಕೇಳೋ
1: ಚಪ್ಪ.

ಚಪಲೆ, ಚಂಚಲೆ, ಕುಹಕಿ, ಹಠಮಾರಿ ಹೆಣ್ಣು, ಕೋಪಿಷ್ಟೆ, ಹೀನ ಕಾರ್ಯವನ್ನು ಮಾಡತಕ್ಕಂಥವಳು, ಕುಹಕ ಬುದ್ಧಿಯನ್ನು ಹೊಂದಿರತಕ್ಕಂಥವಳು, ದುರ್ಮಾರ್ಗದವಳು, ಮೋಸವನ್ನು ಮಾಡತಕ್ಕಂಥವಳು, ಕೆಲಸಗೇಡಿ, ಕಾಠಿಣ್ಯವುಳ್ಳವಳು, ಜಗಳ ಗಂಟಿ, ದಯೆ ದಾಕ್ಷಿಣ್ಯ ಇಲ್ಲದೇ ಇರೋವಳು, ಪರರಿಗೆ ವಶವಾದವಳು, ಹೇಳಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥವಳು, ಕಳ್ಳಿ, ಕಾಮಾರ್ಥಳು, ಅತಿ ನಿದ್ರೆ ಮಾಡತಕ್ಕಂಥವಳು, ತಾಮಸ ಬುದ್ಧಿಯನ್ನು ಹೊಂದಿರತಕ್ಕಂಥವಳು, ಇಂಥವರನ್ನ ಸನ್ಮಾರ್ಗಕ್ಕೆ ತರುವ ಪ್ರಯತ್ನ ಮಾಡುವುದೂ ಒಂದೇ, ಘೋರ್ಕಲ್ಲ ಮೇಲೆ ಮಳೆ ಸುರಿಯುವುದೂ ಒಂದೇ, ಎರಡೂ ಕೂಡ ವ್ಯರ್ಥ ಪ್ರಯತ್ನ ಅಷ್ಟೇ. ಧರ್ಮರಾಜ ನೋಡು, ಹೆಚ್ಚು ಹೇಳಿ ಏನು ಪ್ರಯೋಜನ?

0: ಹೆಚ್ಚು ಹೇಳಿ ಏನಪ್ಪ ಪ್ರಯೋಜನ ನೋಡು ಧರ್ಮರಾಜ, ಹೆಂಗಸಿಗೆ ವ್ರತ, ಸಮಾಧಿ, ತೀರ್ಥಯಾತ್ರೆ, ಜಪ, ತಪಸ್ಸು ಯಾವುದೂ ಬೇಕಿಲ್ಲ. ಸೇವೆಯನ್ನ ಬೇಸರವಿಲ್ಲದೆ ಮಾಡಿದರೆ ಇಹಾಪರ ಎರಡರಲ್ಲೂ ಕೂಡ ಅವಳಿಗೆ ಕೀರ್ತಿ ಉಂಟಾಗುತ್ತದೆ ಎಂದು ಹೇಳಿರ್ತಕ್ಕಂತಹ ವ್ಯಾಸರು ಮತ್ತೆ ಧರ್ಮರಾಜನನ್ನ ಕುರಿತು ಹೇಳ್ತಾರೆ. ಧರ್ಮರಾಜ ಕೇಳು.
1: ಭೂಪಾಲ ಕೇಳು ಧರ್ಮ.

ಧರ್ಮರಾಜ, ಧರ್ಮದ ಸಾರವನ್ನೇ ಹೇಳ್ತೇನೆ ಕೇಳು. ಈ ಲೋಕದಲ್ಲಿ ಭೂಮಿಯನ್ನಾಳುವ ರಾಜರು ಧನದಾಸೆಯಿಂದ ತಮ್ಮ ಬಳಿ ಜೂಜುಕೋರರನ್ನ, ಚಾಡಿಕೋರರನ್ನ, ಅಸೂಯಾಪರರನ್ನ ಆಧರಿಸಿ ಇರಿಸಿಕೊಂಡಿದ್ದರೆ ಇದರಿಂದ ಪ್ರಜೆಗಳು ಬಹಳ ಕಷ್ಟವನ್ನು, ಸಂಕಟವನ್ನು ಅನುಭವಿಸ್ತಾರೆ. ಜೊತೆಗೆ ಪ್ರಜಾಹಾನಿ ಆಗತ್ತೆ. ಇದರಿಂದ ಪ್ರಜೆಗಳ ಶಾಪ ರಾಜನಿಗೆ ತಟ್ಟುತ್ತೆ. ಹಾಗಾದಾಗ ರಾಜನಿಗೆ ಅಪಕೀರ್ತಿ ಉಂಟಾಗಿಬಿಟ್ಟು ಇಹಾಪರ ಎರಡೂ ಕೂಡ ನಾಶವಾಗಿ ಹೋಗುತ್ತೆ, ಕೆಡುತ್ತದೆ. ಇದನ್ನು ತಿಳಿಯದೆ ರಾಜ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀಬಹುದೇನಪ್ಪ, ವರ್ತಿಸಬಹುದೇನಪ್ಪ ಎಂದೂ ಕೂಡದು ಎಂದು ಹೇಳುತ್ತಾ ಮತ್ತೆ ಹೇಳುತ್ತಾರೆ ವ್ಯಾಸರು, ರಾಜ ಕೇಳೋ.

ವಿಷ್ಣುವಿನ ಪೂಜೆ ಮಾಡದವನಿಗೆ ಸದ್ಗತಿ ಇದೆಯೇ? ಇರ್ಲಿ ಧರ್ಮರಾಜ, ಈಗ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕೇಳು, ಯಾವ ಪ್ರಶ್ನೆಯನ್ನಾದರೂ ಕೇಳು ಎಂದು ವ್ಯಾಸರು ಹೇಳಿದಾಗ, ಆಗ ಧರ್ಮರಾಜ ಕೇಳುತ್ತಾನೆ, ಲಕ್ಷ್ಮೀದೇವಿಯು ಯಾರ ಮನೆಯಲ್ಲಿ ನೆಲೆಸಿರುತ್ತಾಳೆ, ಅವಳು ಗೋಚರಿಸ್ತಾಳೆ ಅಂತ ಕೇಳಿದಾಗ, ಅದಕ್ಕೆ ವ್ಯಾಸರು ಹೇಳ್ತಾರೆ, ವತ್ಸ ಕೇಳು,

ಲೋಕದ ಸಮಸ್ತ ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡುವ, ಸತ್ಯ ಮತ್ತು ಶೌಚಗಳಿರುವ ಮನೆಯಲ್ಲಿ ಲಕ್ಷ್ಮೀ ಅಲಂಕಾರ ಪ್ರಾಯಳಾಗಿರುತ್ತಾಳೆ, ನೆಲೆಸಿರುತ್ತಾಳೆ ಎನ್ನುತ್ತಾರೆ ವ್ಯಾಸರು. ರಾಘವಾಂಕ ಹೇಳುತ್ತಾನೆ, ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು, ಎರಡಿಲ್ಲ. ಉಪನಿಷತ್ತು ಹೇಳುತ್ತೆ, ಸತ್ಯೇನ ವಾಯುರಾವಾತಿ, ಸತ್ಯೇನ ಆದಿತ್ಯೋ ರೋಚತೆ, ದಿವಿ ಸತ್ಯಂ ವಾಚ ಪ್ರತಿಷ್ಠ, ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸತ್ಯದಲ್ಲಿ ಎಲ್ಲವೂ ನೆಲೆಸಿದೆ, ಎಲ್ಲವೂ ಪ್ರತಿಷ್ಠಿತವಾಗಿದೆ ಎನ್ನುತ್ತದೆ ಉಪನಿಷತ್ತು. ಶೌಚದಲ್ಲೂ ಅಂತರಂಗ ಶೌಚ, ಬಹಿರಂಗ ಶೌಚ ಅನ್ನತಕ್ಕಂಥದ್ದು ಎರಡು ರೀತಿ. ಸ್ನಾನಾದಿಗಳಿಂದ ದೇಹ ಶುದ್ಧಿ ಮಾಡಿಕೊಳ್ಳಬಹುದು, ಕಾಮಕ್ರೋಧಾದಿ ಅರಿಷಡ್ವರ್ಗವನ್ನು ಗೆದ್ದುಬಿಟ್ಟು ಅಂತರಂಗ ಶೌಚವನ್ನು ನಾವು ಸಾಧಿಸಬೇಕು. ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಜೊತೆಗೆ ಎಲ್ಲಿ ಪತಿಪರಾಯಣೆಯಾದ ಸತಿಯೂ ಮನ್ಮಥನ ಅಸ್ತ್ರಗಳಿಗೆ ಅಳುಕದೆ ಪರಸತಿಯರನ್ನ ಮಾತೆಯಂತೆ ಕಾಣುವ ಪುರುಷನೂ ಇರುವರೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರುತ್ತಾಳೆ. ಮುಂದೆ ಅನ್ನದ ಶ್ರೇಷ್ಠತೆಯನ್ನ ವ್ಯಾಸರು ಹೇಳುತ್ತಾರೆ.

ಅನ್ನದಿಂದಲೇ ಸಮಸ್ತ ಪ್ರಾಣಿಗಳು ಹುಟ್ಟುತ್ತೆ, ಜೀವಿಸುತ್ತೆ, ಬಾಳುತ್ತೆ. ಹಾಗಾಗಿ ಅನ್ನವು ಅತ್ಯಂತ ಶ್ರೇಷ್ಠ. ಉಪನಿಷತ್ತು ಹೇಳುತ್ತೆ, ಅದನ್ನೇ ವ್ಯಾಸರು ಹೇಳಿಬಿಟ್ಟು ಅಂತಹ ಅನ್ನವನ್ನ ದಾನ ಮಾಡುವವನ ಹಾಗೆಯೇ ಅತಿಥಿ ಬಾಲಕನಿರಲಿ ಹಿರಿಯನಾಗಿರಲಿ ಸಮಾನವಾಗಿ ಸತ್ಕರಿಸುವ ತನ್ನ ತಂದೆ ತಾಯಿ ಸಹೋದರರು ಹಾಗೂ ಬಂಧು ಬಳಗಗಳನ್ನು ಮನ್ನಿಸುವ ಸದಾಚಾರ ಸಂಪನ್ನನ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ನೋಡು ಯುಧಿಷ್ಠಿರ, ಶ್ರೀ ಮಹಾಲಕ್ಷ್ಮಿ.

0: ಮಧುರವಾಗಿ ಮಾತನಾಡುವವನ, ಕೃತಜ್ಞನಾದವನ, ದಾನಿಯ, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗದವನ, ಸ್ವಾಭಿಮಾನಿಯ, ತೀರ್ಥಯಾತ್ರಾಪರನ, ಎಂದೂ ಸುಳ್ಳು ಸಾಕ್ಷಿ ಹೇಳದವನ, ತನ್ನ ಕರ್ತವ್ಯದಲ್ಲಿ ಎಂದೂ ಲೋಪ ಮಾಡದವನ, ಪರೋಪಕಾರಿಯಾದವನ, ಧರ್ಮ ಕಾರ್ಯದಲ್ಲಿ ಯಾವಾಗಲೂ ನಿರತನಾಗಿರುವವನ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಕಾಯಮ್ಮಾಗಿ ವಾಸ ಮಾಡ್ತಾಳೆ. ಇಷ್ಟು ಹೇಳಿ ವ್ಯಾಸರು ಹೇಳ್ತಾರೆ, ನೋಡು, ಆ ಮಹಾಲಕ್ಷ್ಮಿ ಇವರಲ್ಲಿ ಕಾಯಂ ವಾಸ ಮಾಡ್ತಾಳೆ, ಇವರನ್ನ ತೊರೆದು ಹೋಗ್ತಾಳೆ. ಯಾರನ್ನ ಕೇಳ್ತೀಯಾ ಕೇಳು.
1: ಹೊಸ್ತಿಲೊಳ್

0: ಹಾಸ್ಟೆಲು, ಒರಳು, ಒನಕೆ ಇವುಗಳ ಮೇಲೆ ಯಾರು ಕುಳಿತುಕೊಳ್ತಾರೋ ಅವರನ್ನ ಏಕಕಾಲದಲ್ಲಿ ಎರಡೂ ಕೈಗಳಿಂದ ತಲೆಯನ್ನ ಪರಪರಪರ ತುರಿಸಿಕೊಳ್ಳುವವನನ್ನ, ಯಾವಾಗಲೂ ಜೂಜಾಟದಲ್ಲಿ ನಿರತರಾಗಿರುವವನನ್ನ, ಹೊಟ್ಟೆ ಬಾಕ ಅಂದ್ರೆ ಹೆಚ್ಚು ತಿನ್ನುವವನನ್ನ, ನಿಂತುಕೊಂಡು ನೀರು ಕುಡಿಯುವವನನ್ನ, ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ನಿದ್ರಿಸುವವನನ್ನ, ಆತ್ಮಸ್ತುತಿ ಅಂದ್ರೆ ತನ್ನನ್ನ ಹೊಗಳಿಕೊಳ್ಳೋದು, ಪರನಿಂದೆ ಅಂದ್ರೆ ಇನ್ನೊಬ್ಬರನ್ನ ಬೈಯೋದು ಇದರಲ್ಲಿ ತೊಡಗಿದವನನ್ನ, ಸಮಯ ನೋಡಿಬಿಟ್ಟು ಪರರ ವಸ್ತುಗಳನ್ನ ಕದಿಯತಕ್ಕಂತಹವನನ್ನ ಲಕ್ಷ್ಮಿ ತೊರೆದು ಹೋಗದೇ ಇರುವಳೇನಪ್ಪ ಅಂತ ಹೇಳ್ತಾ, ಹೀಗೆ ಅನೇಕ ಧರ್ಮಗಳನ್ನ ವಿವರಿಸಿದ ವ್ಯಾಸರು ಹೇಳುತ್ತಾರೆ, ಇವರ ಹತ್ತಿರವೂ ಕೂಡ ಆ ಲಕ್ಷ್ಮಿ ಸುಳಿಯೋದಿಲ್ಲ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇರೆಗೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15 ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ

0: ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಬಹಳಷ್ಟು ಚರ್ಚೆ ಮಾಡಿ, ಸಾವಧಾನದಿಂದ ಆಲೋಚನೆ ಮಾಡಿ 1906 ಬ್ರಹ್ಮಚಾರ್ಯ ವೃತ್ತವನ್ನು ಕೈಕೊಂಡ್ರು. ಅಲ್ಲಿವರೆಗೆ ಹೆಂಡತಿ ಜೊತೆಗೆ ವಿಚಾರ ಮಾತಾಡಲಿಲ್ಲ. ವೃತ್ತ ಹಿಡಿಯುವಾಗ ಮಾತ್ರ ಆಕೆ ಸಲಹೆಯನ್ನು ಕೇಳಿದ್ರಂತೆ. ಅವ್ರದ್ದೇನೂ ಆಕ್ಷೇಪಣೆ ಇರಲಿಲ್ಲ. ಆದರೆ ಕೊನೆ ನಿರ್ಣಯ ತಗೊಳ್ಳೋದಕ್ಕೆ ಇವರಿಗೆ ಬಹಳ ಕಷ್ಟ ಆಯಿತು. ಇವರಲ್ಲಿ ಶಕ್ತಿ ಇರಲಿಲ್ಲ. ವಿಕಾರಗಳನ್ನು ಹಿಡಿದಲ್ಲಿ ಇಟ್ಕೊಳ್ಳೋದು ಹೇಗೆ? ಹೆಂಡತಿ ಜೊತೆಗೆ ಸಹ ವಿಕಾರದಿಂದ ಅಲಿಪ್ತನಾಗಿರೋದು ಒಂದು ವಿಚಿತ್ರ ಅನ್ನಿಸ್ತು. ಆದರೆ ಈಶ್ವರನ ಮೇಲೆ ಭಾರ ಹಾಕಿ ವೃತ್ತ ಕೈಕೊಂಡೆ. ಆ ವೃತ್ತ ಕೈಕೊಂಡು 20 ವರ್ಷಗಳ ನಂತರ ಕೂಡ ಗಾಂಧೀಜಿ ಹೇಳ್ತಾರೆ, ನನಗೆ ಆಶ್ಚರ್ಯನೂ ಆಗ್ತದೆ, ಆನಂದನೂ ಆಗ್ತದೆ. ಹೆಚ್ಚು ಕಡಿಮೆ ಈ ಪ್ರಯತ್ನ 1901 ಆದರೂ ಕೂಡ, ಆದರೆ 1906 ನಂತರ ನನಗೆ ದೊರೆತಂಥ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚಾರ್ಯದ ಮಹಿಮೆ ದಿನ ದಿನಕ್ಕೆ ಸ್ಪಷ್ಟವಾಗ್ತಾ ಬಂತು. ವೃತ ಇವರು ಹಿಡಿದಿದ್ದು ಫೀನಿಕ್ಸ್ನಲ್ಲಿದ್ದಾಗ. ರೋಗಿಗಳ ಶುಶ್ರೂಷೆ ಕಾರ್ಯದಿಂದ ಬಿಡುಗಡೆ ಆದ ಕೂಡಲೇ ಇವರು ಫೀನಿಕ್ಸಿಗೆ ಹೋದರು. ಅಲ್ಲಿಂದ ಜಾನ್ಸ್ಬರ್ಗಿಗೆ ಬರಬೇಕಾಯಿತು. ಹಿಂದೂರಿಗೆ ಬಂದು 1 ತಿಂಗಳೊಳಗಾಗಿ ಸತ್ಯಾಗ್ರಹ ಸಂಗ್ರಾಮದ ಅಂಕುರಾರ್ಪಣೆ ಆಯಿತು. ಗೊತ್ತಿಲ್ಲದಂತೇನೋ ಎಂಬಂತೆ ಬ್ರಹ್ಮಚಾರ್ಯವಿತ ಅದಕ್ಕೆ ಸಿದ್ಧಪಡಿಸ್ತಾ ಇತ್ತು. ಇವರು ಜೋಹಾನ್ಸ್ಬರ್ಗಲ್ಲಿ ಮನೆ ಹೆಚ್ಚು ವೆಚ್ಚ ಎಲ್ಲ ತಗ್ಗಿಸ್ಬಿಟ್ಟು ಬ್ರಹ್ಮಚಾರ್ಯ ವೃತ್ತ ಪಾಲನೆಗೆ ಅನ್ನೋ ಹಾಗೆ ಫೀನಿಕ್ಸಿಗೆ ಹೋದಂಗಾಗಿತ್ತು. ಅವ್ರು ಹೇಳ್ತಾರೆ, ಬ್ರಹ್ಮಚಾರ್ಯ ವೃತ್ತವನ್ನು ಸರಿಯಾಗಿ ಪಾಲಿಸೋದು ಅಂದರೆ ಬ್ರಹ್ಮದರ್ಶನ ಅಂತ. ಇದು ನನಗೆ ಶಾಸ್ತ್ರಾಭ್ಯಾಸದಿಂದ ಉಂಟಾಗಲಿಲ್ಲ, ಅನುಭವದಿಂದ ಸಿದ್ಧಿಯಾಯಿತು ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ಶಾಸ್ತ್ರಗ್ರಂಥಗಳನ್ನು ಆಮೇಲೆ ಓದಿದರು. ಈ ವೃತ್ತಾನುಷ್ಠಾನದಲ್ಲಿ ಒಂದೊಂದು ದಿನ ಬ್ರಹ್ಮಚರ್ಯದ ದೇಹದ, ಮನಸ್ಸಿನ ಮತ್ತು ಆತ್ಮದ ರಕ್ಷಣೆ ಇದೆ ಅಂತನ್ನುವಂಥ ಜ್ಞಾನದ ಸಮೀಪಕ್ಕೆ ಅವ್ರನ್ನ ಕರ್ಕೊಂಡು ಹೋದಂಗೆ ಅನ್ನಿಸ್ತು. ಈಗ ಅವರಿಗೆ ಬ್ರಹ್ಮಚರ್ಯ ಘೋರವಾದ ತಪಸ್ಸೆ ಆಗಲಿಲ್ಲ, ಅದರ ಬದಲು ಅತ್ಯಂತ ಶಾಂತಿಮಯವಾದಂಥ ಆನಂದದಾಯಕವಾದಂಥ ಒಂದು ಪ್ರಯೋಗ ಆಯಿತು. ಪ್ರತಿದಿನ ಅದರ ಹೊಸ ಸೊಬಗು ಕಾಣಿಸ್ತಾ ಇತ್ತು. ಹೀಗೆ ದಿನ ದಿನ ಆನಂದದಾಯಕ ಆಗ್ತಾ ಇದ್ದರೂ ಅದು ಆಚರಣೆ ತುಂಬ ಸುಲಭ ಆಗಿತ್ತು ಅಂತ ಯಾರೂ ಭಾವಿಸಬಾರ್ದು. ಗಾಂಧೀಜಿಗಾಗ 56 ವರ್ಷ ಆಗಿದ್ದರೂ ಕೂಡ ಅದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅದು ಕತ್ತಿ ಅಲಗಿನ ಮೇಲೆ ನಡೆಯುವಂತೆ ಎಂಬುದು ದಿನ ದಿನಕ್ಕೆ ಅವರ ಅನುಭವಕ್ಕೆ ಬರ್ತಾ ಇತ್ತು. ನಿರಂತರವಾದ ಜಾಗರೂಕತೆ ಬಹಳ ಮುಖ್ಯ ಅಂತನಿಸ್ತು. ಇನ್ನೊಂದು ವಿಷಯ ಅವ್ರಿಗೆ ಅರ್ಥ ಆದದ್ದು, ಬ್ರಹ್ಮಚಾರ್ಯ ವೃತ್ತವನ್ನು ಪಾಲಿಸುವವರಿಗೆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾಲಿಗೆ ರುಚಿ ಮೇಲೆ ಪೂರ್ಣ ಹತೋಟಿ ಇಡೋದರಿಂದ ಬ್ರಹ್ಮಚಾರ್ಯ ವೃತ್ತಾನುಷ್ಠಾನ ಸುಲಭ ಆಗ್ತದೆ ಅಂತ ಗೊತ್ತಾಯಿತು. 6-7 ವರ್ಷ ಅನುಭವದಿಂದ ಅವ್ರಿಗೆ ಅನಿಸಿದ್ದೇನು ಅಂದರೆ, ಬ್ರಹ್ಮಚಾರಿಗೆ ಉತ್ತಮವಾದ ಆಹಾರ ಅಂದರೆ ಹೊಸ ಮಾಗಿದ ಹಣ್ಣುಗಳು ಮತ್ತು ನೆಲಗಡಲೆ ಮತ್ತು ಉಳಿದ ಬೀಜಗಳು ಅಂತ ಗೊತ್ತಾಯಿತು. ಈ ಬಗೆಯ ಆಹಾರವನ್ನು ತಿಂತಾ ಇದ್ದಾಗ ಇವರಿಗೆ ವಿಕಾರ ಭಾವನೆಗಳು ಕಮ್ಮಿ ಆಗ್ತಾಯಿತ್ತು. ಬ್ರಹ್ಮಚಾರ್ಯ ವೃತ್ತ ಮಾಡೋಕೆ ಕಷ್ಟನೇ ಆಗಲಿಲ್ಲ. ಹಾಲು ಕುಡಿಯೋಕೆ ಶುರು ಮಾಡಿದ ಮೇಲೆ ಬ್ರಹ್ಮಚಾರ್ಯ ಪಾಲನೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಲಿನಂತೆ ಇರುವಂಥ ಪುಷ್ಟಿಕರವಾದ ಮತ್ತು ಸುಲಭವಾಗಿ ಜೀರ್ಣವಾದಂಥ ಆಹಾರ ಇನ್ಯಾವುದೂ ಇಲ್ಲ. ಅದಕ್ಕೆ ವೈದ್ಯರು ಡಾಕ್ಟರು ಅದನ್ನು ಹೇಳ್ತಾರೆ. ಆದರೆ ಹಾಲು ಸ್ವಲ್ಪ ಮಟ್ಟಿಗೆ ಇಂದ್ರಿಯ ವಿಕಾರಕ್ಕೆ ಉತ್ಪಾದನೆ ಮಾಡ್ತದೆ ಅಂತ ಗೊತ್ತಿದ್ದರೂ ಕೂಡ ನಾವು ಬೇರೆದವ್ರು ಬಿಡು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಚಾರ್ಯ ಪಾಲನೆಯಲ್ಲಿ ಆಹಾರದಲ್ಲಿ ಸಂಯಮ ಹೇಗೆ ಅವಶ್ಯನೋ ಹಾಗೆ ಉಪವಾಸ ಕೂಡ ಅವಶ್ಯ. ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದವು. ಅವನು ಅದಿಮಿಡಿದ ಹೊರತು ಅಂಕೆಯಲ್ಲಿಡೋಕೆ ಸಾಧ್ಯ ಇಲ್ಲ. ಆಹಾರ ಇಲ್ಲದೆ ಹೋದಾಗ ಇಂದ್ರಿಯಗಳು ಬಲಹೀನ ಆಗ್ತವೆ ಅಂತ ಗೊತ್ತಿದೆ. ಯಾಂತ್ರಿಕ ಉಪವಾಸ ಮಾಡೋದ್ರಿಂದ ಅರ್ಥ ಇಲ್ಲ. ಉಪವಾಸ ಮಾಡುತ್ತಿರುವ ದೇಹದೊದಿಗೆ ಮನಸ್ಸು ಸಹಕರಿಸಬೇಕು. ಅಂದರೆ ದೇಹಕ್ಕೆ ದೊರಕದ ವಸ್ತುವಿಗೆ ಮನಸ್ಸಿನಲ್ಲೂ ಅರುಚಿ ಉಂಟಾಗಬೇಕು. ಮನಸ್ಸಲ್ಲಿ ತಿನ್ನಬೇಕು ಅಂತಿರ್ತದೆ, ಹಾಗೆ ತಿಂದೆ ಕೂಡೋದು ಉಪವಾಸ ಆಗೋಲ್ಲ. ಬ್ರಹ್ಮಚರ್ಯ ಪಾಲನೆಗೆ ಉಪವಾಸ ಮಾಡೋದು ಅನಿವಾರ್ಯ ನಿಯಮ ಅಂತ ಹೇಳ್ಬೋದು. ಬ್ರಹ್ಮಚರ್ಯ ಪಾಲನೆಯಲ್ಲಿ ಅನೇಕ ಸಾಧಕರು ವಿಫಲರಾಗ್ತಾರೆ. ಇದಕ್ಕೆ ಕಾರಣ, ಅವು ತಮ್ಮ ಇಂದ್ರಿಯಗಳ ವಿಷಯದಲ್ಲಿ ಬ್ರಹ್ಮಚಾರಿಗಳು ಅಲ್ಲದವರು ನಡೆಯುವಂತೆ ನಡ್ಕೊಳ್ತಾರೆ. ಅವರ ಪ್ರಯತ್ನ ಹೇಗಿದೆ

ಅಂದರೆ ಬೇಸಿಗೆಯಲ್ಲಿ ಕೊರೆಯೋ ಚಳಿಯನ್ನು ಅನುಭವಿಸಬೇಕು ಅನ್ನುವಂತೆ ವ್ಯರ್ಥ ಆಗ್ತದೆ. ಈ ದೇಹ ಅನ್ನೋದು ಒಂದು ಪರಮಾತ್ಮನ ದೇವಾಲಯ. ಬ್ರಹ್ಮಚರ್ಯ ಅಂದರೆ ಕಾಯ ವಾಚ ಮನಸ್ಸ ಪೂರ್ಣ ಇಂದ್ರಿಯ ನಿಗ್ರಹ. ಈ ಸಂಯಮಗಳ ಅವಶ್ಯಕತೆ ದಿನ ದಿನ ಹೋದಾಗ ಅವ್ರಿಗೆ ಹೆಚ್ಚು ಅರ್ಥ ಆಗ್ತಾ ಹೋಯ್ತಂತೆ. ಅವ್ರು ಹೇಳ್ತಾರೆ, ಇದು ಕಷ್ಟದ ಕೆಲಸ, ಕಷ್ಟದ ಕೆಲಸ ಅಂತ ಮಾತ್ರಕ್ಕೆ ಅಸಾಧ್ಯ ಅಂತ ಯಾರೂ ಭಾವಿಸಬಾರ್ದು. ಬ್ರಹ್ಮಚರ್ಯ ಅನ್ನುವಂಥದ್ದು ಅತ್ಯುಚ್ಚ ಧ್ಯೇಯ, ಅದನ್ನು ಸಾಧಿಸೋದಕ್ಕೆ ಅತ್ಯುಚ್ಚ ಪ್ರಯತ್ನ ಕೂಡ ಅವಶ್ಯಕ ಅನ್ನೋದು ಬಹಳ ಮುಖ್ಯ. ಅದಂತ ಅವ್ರು ಹೇಳ್ತಾರೆ, ಇಂಥ ಬ್ರಹ್ಮಚರ್ಯವನ್ನು ಬರೀ ಮನುಷ್ಯ ಪ್ರಯತ್ನದಿಂದ ಸಾಧಿಸುವುದು ಅಸಾಧ್ಯ. ಅಲ್ಲಿವರೆಗೆ ನಾನು ಫಲಗಳ ಆಹಾರದಿಂದ ಮನೋವಿಕಾರಗಳನ್ನು ಜಯಿಸಬೇಕು ಅಂತ ಭ್ರಾಂತಿಯಲ್ಲಿದ್ದೆ ಅಂತ ಹೇಳ್ತಾರೆ. ನಾನು ಮಾಡಬೇಕಾದ ಮತ್ತೇನಿಲ್ಲ ಅಂತ. ಅವ್ರ ಕೊನೆಗೆ ಅರ್ಥ ಆದದ್ದೇನು ಅಂದರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆತ್ಮಾರ್ಥಿಯ ಅಂತಿಮ ಸಾಧನ ಭಗವಂತ ಮತ್ತು ಅವನ ಅನುಗ್ರಹ. ಅವನ ಅನುಗ್ರಹ ಇದ್ದಾಗ ಮಾತ್ರ ನಾನು ಮಾಡಿದಂಥ ವ್ರತ ಸಾರ್ಥಕ ಆಗ್ತದೆ. ಅನುಗ್ರಹ ಇಲ್ಲದೆ ಹೋದರೆ ಯಾವುದೂ ಸಾರ್ಥಕ ಆಗೋದಿಲ್ಲ ಅನ್ನೋ ವಿಚಾರವನ್ನು ಕಂಡುಕೊಂಡೆ ಅಂತ ಗಾಂಧಿ ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಂಥರ ಭೋಗ ಜೀವನ, ಅಲಂಕಾರ ಬಟ್ಟೆ ಭರ್ಜರಿ ಇರಬೇಕು, ಆದರೆ ಬಹುಕಾಲ ನಡೆಯಲಿಲ್ಲ ಅದು ಅಂತ ಹೇಳ್ತಾರೆ. ಇವರು ಎಚ್ಚರಿಕೆಯಿಂದ ಮನೆಯನ್ನು ಸಾಮಾನುಗಳಿಂದ ಸಜ್ಜೆ ಮಾಡಿದರು, ಅದ್ರ ಬಗ್ಗೆ ಮೋಹ ಇರಲಿಲ್ಲ. ಆ ಜೀವನ ಪ್ರಾರಂಭ ಮಾಡಿದ ತಕ್ಷಣ ಮನಸ್ಸಲ್ಲಿ ಬಂತು ಇನ್ನು ಜೀವನ ಸರಳ ಮಾಡ್ಕೋಬೇಕು ಅಂತ. ಆಗ ತಕ್ಷಣ ಖರ್ಚು ವರ್ಚುಗಳನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದರು. ಈ ಅಗಸನಿಗೆ ತಿಂಗಳು ತಿಂಗಳು ಕೊಡಬೇಕಾದಂಥ ಹಣ ಹೆಚ್ಚಾಗ್ತಾಯಿತ್ತು. ಅವನ ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಮಡಿ ಮಾಡಿ ತಂದು ಕೊಡ್ತಿರಲಿಲ್ಲ. ಹೀಗಾಗಿ 2-3 ಡಜನ್ ಶರ್ಟ್ ಕಾಲರ್ಗಳು ಇದ್ದರೂ ಸಾಕಾಗ್ತಿರಲಿಲ್ಲ. ಪ್ರತಿದಿನಾನು ಮಡಿ ಮಾಡಿದ ಕಾಲರ್ ಹಾಕೋಬೇಕಾಗ್ತಿತ್ತು. ಮತ್ತು ಶರ್ಟ್ಗಳನ್ನು ನಿತ್ಯ ಬದಲಾಯಿಸದೆ ಹೋದರೂ ಕೂಡ ದಿನ ಬಿಟ್ಟು ದಿನ ಬದಲಾಯಿಸಬೇಕಾಗ್ತಿತ್ತು. ಖರ್ಚು ಜಾಸ್ತಿ ಆಗ್ತಾಯಿತ್ತು. ಇದು ಅನಾವಶ್ಯಕ ಅಂತ ತೋರಿಸ್ತು ಗಾಂಧಿಗೆ. ಈ ಹಣವನ್ನು ಉಳಿಸಬೇಕು ಅಂತ ತಾವೇ ಒಗೆಯೋ ಉಪಕರಣಗಳನ್ನು ಕೊಂಡ್ಕೊಂಡ್ರಂತೆ. ಬಟ್ಟೆಗಳನ್ನು ಮಡಿ ಮಾಡೋ ವಿಷಯವಾಗಿ ಒಂದು ಪುಸ್ತಕ ತೊಗೊಂಡು ಓದಿದರು. ಅಧ್ಯಯನ ಮಾಡಿ ಹೆಂಡತಿಗೂ ಹೇಳಿಕೊಟ್ರು. ಅದರಿಂದ ಕೆಲಸನ ಹೆಚ್ಚಾಯಿತು, ಆದರೆ ಈ ಹೊಸ ಕೆಲಸದಿಂದ ಮನಸ್ಸಿಗೆ ಆನಂದ ಆಗ್ತಿತ್ತಂತೆ. ಅವರೇ ಮೊದಲೇ ಸಲ ಮಡಿ ಮಾಡಿದ ಕಾಲರನ್ನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಿದರು ಅಂದರೆ, ಬೇಕಾದಕ್ಕಿಂತ ಹೆಚ್ಚು ಗಂಜಿ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಇರಲಿಲ್ಲ. ಕಾಲರ್ ಎಲ್ಲಿ ಸುಟ್ಟು ಹೋಗ್ತದೋ ಅಂತ ಇಸ್ತ್ರಿ ಪೆಟ್ಟಿಗೆಯನ್ನು ಬಿಸಿ ಕಮ್ಮಿ ಮಾಡಿದರು. ಮತ್ತು ಜಾಸ್ತಿ ಊರಿ ಊರಿ ಇಸ್ತ್ರಿ ಮಾಡಲಿಲ್ಲ. ಇದರ ಫಲವಾಗಿ ಏನಾಯಿತು ಅಂದರೆ, ಕಾಲರ್ ತಕ್ಕ ಮಟ್ಟಿಗೆ ಬಿರುಸಾದರೂ ಕೂಡ ಅದ್ರ ಮೇಲಿನ ಹಿಟ್ಟು ಉದುರುತ್ತಾ ಇತ್ತಂತೆ. ಅದೇ ಕಾಲರ್ನ ಹಾಕ್ಕೊಂಡು ಕೋರ್ಟಿಗೆ ಹೋದರು. ಇತರ ಬ್ಯಾರಿಸ್ಟರ್ಸ್ ಎಲ್ಲ ಅಪಹಾಸ್ಯ ಮಾಡಿದ್ರಂತೆ ಇವ್ರನ್ನ. ಇವರಿಗೇನು ಬೇಜಾರಾಗ್ತಿರಲಿಲ್ಲ. ಇವ್ರು ಹೇಳ್ಕೊಂಡ್ರಂತೆ, ನನ್ನ ಬಟ್ಟೆಗಳನ್ನು ನಾನೇ ಮಡಿ ಮಾಡ್ಕೊಳ್ತೇನೆ, ಇದು ಮೊದಲೇ ಸಲ ಪ್ರಯೋಗ ಮಾಡಿರೋದು, ಗಂಜಿ ಹೆಚ್ಚಾಗಿ ಹಿಟ್ಟು ಉದುರ್ತಾ ಇದೆ, ನನಗೇನು ತೊಂದರೆ ಇಲ್ಲ, ನಿಮಗೆ ವಿನೋದಕ್ಕೆ ಅವಕಾಶ ಆಯ್ತಲ್ಲ, ಅದು ಒಂದು ಲಾಭನೇ ಅಲ್ವಾ ಅಂದರು. ಅಲ್ಲ, ಇಲ್ಲಿ ಅಗಸರಿಗಿಲ್ಲದೆ ಬರಗಾಲ ಬಂತ, ಅಗಸರಿಲ್ವಾ ಇಲ್ಲಿ ಅಂತ. ಇವ್ರು ಹೇಳಿದ್ರು, ಅಗಸರವಿದ್ದಾನೆ, ಆದರೆ ಕೊಡೋ ಹಣ ಜಾಸ್ತಿ ಆಗ್ತಾಯಿದೆ. ಒಂದು ಕಾಲರ್ನ ಮಡಿ ಮಾಡೋ ಕೂಲಿ ಆ ಕಾಲರ್ ಬೆಲೆ ಅಷ್ಟೇ ಆಗ್ತಾಯಿದೆ. ಜೊತೆಗೆ ಅವನ ಮೇಲೆ ಅವಲಂಬನೆ ಮಾಡಬೇಕಲ್ವ ನಾವು, ಆದರೆ ನನ್ನ ವಸ್ತುಗಳನ್ನು ನಾನೇ ಮಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದ್ರಂತ. ಇವ್ರ ಮಿತ್ರರಿಗೆ ಇವ್ರ ಸ್ವಾವಲಂಬನ ಸುಖ ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಕಾಲದೊಳಗೆ ಇವ್ರ ಬಟ್ಟೆಗಳಿಗೆ ಅದ್ಭುತವಾದ ನಿಪುಣನಾದ ಅಗಸ ಇವರೇ ಆಗ್ಬಿಟ್ರು. ಇವ್ರು ಮಡಿ ಮಾಡ್ತಿದ್ದುದು ಅಗಸರ ಮಡಿ ಯಾವ ವಿಧದಲ್ಲೂ ಕಡಿಮೆ ಆಗಲಿಲ್ಲ. ಇವ್ರ ಕಾಲರ್ಗಳು ಬೇರೆದವ್ರು ಧರಿಸ್ತಾ ಇದ್ದಿರಲ್ಲ, ಆ ಕಾಲರ್ಗಳಿಗಿಂತ ಗಟ್ಟಿಯಾಗಿ ಹೊಳಪಿನಲ್ಲಿ ಚೆನ್ನಾಗಿತ್ತಂತೆ. ಗೋಖಲೆ ಅವರು ದಕ್ಷಿಣ ಆಫ್ರಿಕಾಗೆ ಬಂದಾಗ ಅವ್ರ ಹಸ್ತ್ರ ಮಹಾದೇವ್ ಗೋವಿಂದ ರಾನಡೆಯವರು ನೆನಪಾಗಿ ಕೊಟ್ಟಂಥ ಒಂದು ಅಂಗವಸ್ತ್ರ ಆಯಿತು. ಆ ನೆನಪಿನ ಗುರುತನ್ನು ಗೋಖಲೆಯವರು ಭಾಳ ಜೋಪಾನವಾಗಿ ಇಟ್ಕೊಳ್ತಾ ಇದ್ರಂತೆ. ವಿಶೇಷ ಸಂದರ್ಭದಲ್ಲಿ ಧರಿಸ್ತಾ ಇದ್ರು. ಜಾನ್ಸ್ಬರ್ಗ್ ಭಾರತೀಯರು ಅವರೊಂದು ಔತಣಕೂಟ ಕೊಟ್ಟಿದ್ದರು. ವಿಶೇಷ ಸಮಾರಂಭ, ಅಂಗವಸ್ತ್ರ ಇಸ್ತ್ರಿ ಮಾಡಬೇಕಾಗಿತ್ತು. ಅದನ್ನು ಅಗಸ್ತ್ನೊಳಗೆ ಕಳಿಸಿ ಸಕಾಲದಲ್ಲಿ ತರಿಸೋದಕ್ಕೆ ಸಮಯ ಇರಲಿಲ್ಲ. ಗಾಂಧೀಜಿ, ನಾನೇ ಮಾಡಿಕೊಡ್ತೇನೆ ಅಂತ ಗೋಖಲೆಯವ್ರಿಗೆ ಅಂದ್ರಂತೆ. ಗೋಖಲೆ ಹೇಳಿದರು, ನೋಡಪ್ಪ, ವಕೀಲಿ ವೃತ್ತಿಯಲ್ಲಿ ನೀವು ಗಟ್ಟಿಗರು ಅಂತ ನಂಬಲ್ಲೇ ನಾನು, ಆದರೆ ನಿಮ್ಮನ್ನು ಅಗಸ್ತ್ಯನಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೆಡಿಸ್ಬಿಟ್ರೆ ಈ ಅಂಗವಸ್ತ್ರ ಎಷ್ಟು ಬೆಲೆ ಆದದ್ದು ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದರು. ಆ ವಸ್ತ್ರ ಹೇಗೆ ಬಂತು ಕಥೆಯನ್ನು ಗೋಖಲೆಯವರು ತುಂಬ ಉಲ್ಲಾಸದಿಂದ ಹೇಳಿದ್ರಂತೆ. ಆದರೂ ಇವರು, ಹೌದು, ನೀವು ಚಿಂತೆ ಮಾಡಬೇಡಿ, ಅದನ್ನು ಚೆನ್ನಾಗಿ ಮಾಡ್ತೇನೆ, ಅದು ಹಾಳು ಮಾಡೋದಿಲ್ಲ ಅಂತ ಹೇಳಿ ಅವರ ಅನುಮತಿ ತಗೊಂಡು ಇಸ್ತ್ರಿ ಮಾಡಿಕೊಟ್ಟು ಅವ್ರ ಮೆಚ್ಚುಗೆ ಪಡ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಗೋಖಲೆಯವ್ರ ಮೆಚ್ಚುಗೆ ಸಿಕ್ಕ ಮೇಲೆ ಜಗತ್ತೆಲ್ಲ ಮೆಚ್ಚುಗೆ ಕೊಡದೆ ಹೋದರೂ ನನಗೇನು ದುಃಖ ಇರಲಿಲ್ಲ ನನಗೆ ಅಂತ. ಈ ಅಗಸ್ರವನ ಮೇಲೆ ಅವಲಂಬನೆ ತಪ್ಪಿಸ್ಕೊಂಡಂಗೆ ಇವರು ಕ್ಷೌರಿಕನ ಕೈಯಿಂದನೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇಂಗ್ಲೆಂಡಿಗೆ ಹೋಗೋರೆಲ್ಲ ಮುಖ ಕ್ಷೌರ ಮಾಡೋದು ಕಲ್ಕೋತಾರೆ. ಅದು ಸ್ವಂತವಾಗಿ ತಲೆ ಕೂದಲು ಕತ್ತರಿಸ್ಕೊಳ್ಳೋದನ್ನು ಕಲಿತವ್ರು ಯಾರಾದರೂ ತಿಳಿದು. ಅದಕ್ಕೆ ಅವ್ರೇನು ಮಾಡಿದ್ರು, ತಾವೇ ಕಲ್ಕೋಬೇಕಾಗಿತ್ತಲ್ಲ. ಪ್ರಿಟೋರಿಯಾದಲ್ಲಿ ಒಂದು ಬಾರಿ ಇಂಗ್ಲೀಷ್ ಕ್ಷೌರಿಕನ ಅಂಗಡಿಗೆ ಹೋದರು. ಅವನು ಇವ್ರು ಕೂದಲು ಕತ್ತರಿಸೋಕೆ ಒಪ್ಪಲಿಲ್ಲ, ನೀ ಕಪ್ಪ ಮನುಷ್ಯ, ನಾನೇನು ಕೂದಲು ಕತ್ತರಿಸಿದೆ ಅಂತ. ಅವನು ತೋರಿಸಿದಂಥ ತಿರಸ್ಕಾರ ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ತಕ್ಷಣ ಅಂಗಡಿಗೆ ಹೋಗಿ
ಒಂದು ಕತ್ತರಿ ಕೊಂಡ್ಕೊಂಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾ ಹೋದರು. ಆದರೆ ಹಿಂಭಾಗದಲ್ಲೆಲ್ಲ ಕೆಟ್ಟೋಯ್ತು. ಕೋರ್ಟಿನ ಮಿತ್ರರೆಲ್ಲ ತಮಾಷೆ ಮಾಡಿ ನಕ್ಕರಂತೆ, ಇವ್ರು ನೋಡಿ ನೋಡಿ ಗಾಂಧಿ ನಿಮ್ಮ ಕೂದಲಿಗೇನಾಗಿದೆ, ಇಲಿಗಳು ತಿಂದಂತೆ ಕಾಣ್ತಾ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಇಲಿ ಏನು ತಿಂದಿಲ್ಲ, ಬಿಳಿ ಕ್ಷೌರಿಕ ನನ್ನ ಕಪ್ಪು ತಲೆಗೂದಲನ್ನು ಹೇಗೆ ಮುಟ್ಟಿಯಾನು, ನಾನೇ ಕತ್ತರಿಸ್ಕೊಂಡೆ, ಎಷ್ಟು ಕೆಟ್ಟ ಹೋದರೂ ಪರವಾಗಿಲ್ಲ ಅಂತ ಉತ್ತರ ಕೊಟ್ಟೆ. ಈ ಉತ್ತರದಿಂದ ಇವ್ರ ಮಿತ್ರರಿಗೇನು ಆಶ್ಚರ್ಯ ಆಗಲಿಲ್ಲ, ಗೊತ್ತಿತ್ತಲ್ಲ ಇವ್ರ ಸ್ವಭಾವ. ನನ್ನ ಕೂದಲನ್ನು ಕತ್ತರಿಸೋದಕ್ಕೆ ನಿರಾಕರಿಸಿದ್ರಲ್ಲಿ ಕ್ಷೌರಿಕನ ತಪ್ಪೇನಿರಲಿಲ್ಲ. ಯಾಕಂದರೆ ಅವನು ಕಪ್ಪು ಜನರ ಸೇವೆ ಮಾಡಿದರೆ ಅವನು ಬಿಳಿ ಗಿರಾಕಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ವಲ್ಲ. ಸ್ವಾವಲಂಬನ ಮತ್ತು ಸರಳತೆ ಯಾವ ತೀವ್ರದಲ್ಲಿ ಪ್ರಕಟಣೆ ಆಯಿತು ಅನ್ನೋದನ್ನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದರ ಬೀಜಾರೋಹಣ ಬಹಳ ಹಿಂದೆ ಆಗಿತ್ತು, ಅದಕ್ಕೀಗ ನೀರು ಹಾಕೋ ಕಾಲ ಬಂದಿದೆ, ನನ್ನ ಜೀವನ ಹೆಚ್ಚು ಸರಳ ಆಗ್ತಾ ಬಂತು ಅಂತ ಹೇಳ್ತಾರೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು. ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಹಜ ಕೃಷಿ ಮತ್ತು ಆರೋಗ್ಯ ರಕ್ಷಣೆ ಕುರಿತು ಡಾ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:15 ರತ್ನಶಾಸ್ತ್ರಿಯವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿವೆ. ರಾತ್ರಿ 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ ಮೂಡಿಬರುವುದು. ವಾಯೊಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ವಿನೋದ್ ಶ್ಯಾಮ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ.

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಈಗ ಸಮಯ 3:04:50. ಎಂದಿನಂತೆ ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ಮತ್ತೆ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:42. ಸೊ ಎಲ್ಲರ ಊಟ ಆಗಿದೆ ಅಂತ ಭಾವಿಸ್ತಾ ಎನರ್ಜಿ ಎಲ್ಲ ಫುಲ್ ಲೋ ಆಗಿರುತ್ತೆ. ಹೌದು, ನನಗಂತೂ ಗೊತ್ತು. ಯಾಕಂತ ಹೇಳಿದ್ರೆ ಬಿಸಿಲು, ಬೇಸಿಗೆ, ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡುವಂಥ ಟೈಮಲ್ಲಿ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟರೆ ಏನೋ ಒಂಥರ ಮಜಾ ಇರುತ್ತೆ. ಹೌದು, ಸೊ ಕೆಲವೊಬ್ಬರು ತುಂಬಾ ಎಂಜಾಯ್ ಮಾಡ್ತೀರಾ, ಅಯ್ಯೋ ಈ ಕ್ವೆಶನ್ನು ಆನ್ಸರು ಇದೆಲ್ಲ ಯಾಕೆ ಬೇಕು ಮೇಡಮ್, ಒಂದು ಸ್ವಲ್ಪ ಹಾರ್ಡ್ ಹಾಕಿದ್ರೆ ಸಾಕು ಅಂತ ಕೆಲವರು ಹೇಳ್ತೀರಾ. ಆದರೆ ಕೆಲವೊಬ್ಬ ಲಿಸ್ನರ್ಸು, ನಮ್ಮ ರೆಗ್ಯುಲರ್ ಲಿಸ್ನರ್ಸ್ ಏನಿದ್ದಾರೆ, ನಮ್ಮ ಶ್ರೋತೃಗಳು, ಅವರಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಸಾಕಷ್ಟು ಜನ ಆಲ್ರೆಡಿ ಸಂದೇಶ ಕಳಿಸ್ತಿದ್ದಾರೆ, ಈಸಿ ಕ್ವೆಶನ್ ಪೇಪರ್ ತಂದುಬಿಡಿ ನೀವು ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಈಸಿಯಾಗಿರೋ ಅಂತಹ ಕ್ವೆಶನ್ಸೇ ಕೇಳ್ತೀನಿ. ಸೊ ಈ ಹೊತ್ತು ನಿಮ್ಮ ಜೊತೆಯಾಗಿರೋದು ಹೋಮಿಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಸಮಯ ಇವತ್ತು, ಕ್ವಿಜ್ ಕಾರ್ಯಕ್ರಮ. ಸೊ ಯಾವ ವಿಚಾರದ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿ ನೀವು ಗೆಸ್ ಮಾಡ್ತಿರಬಹುದು. ಸೊ ನಿಮ್ಮ ಗೆಸ್ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾರೇನಾದ್ರು ಗೆಸ್ ಮಾಡಿ. ಆದರೆ ಈಸಿ ಆಗಿರೋ ಅಂತಹ ಟಾಪಿಕ್ಗೆ ತೊಗೊಂಬಂದಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುವಂಥ, ಎಲ್ಲರೂ ಎಂಜಾಯ್ ಮಾಡುವಂತಹ ಟಾಪಿಕ್ ಇದಾಗಿದೆ. ಯಾವುದು ಅಂತ ಹೇಳಿದ್ರೆ ಕನ್ನಡ ಭಾಷೆಯ ಗಾದೆ ಹಾಗೂ ನುಡಿಗಟ್ಟುಗಳ ಕುರಿತಾದಂತಹ ಪ್ರಶ್ನೆಗಳನ್ನು ಇವತ್ತು ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ಎಸ್, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಜೊತೆ ಜೊತೆಯಲ್ಲಿ ಸಾಕ್ತಾ ಇವತ್ತಿನ ಪ್ರಶ್ನಾವಳಿಯಲ್ಲಿ ನೀವು ಉತ್ತರವನ್ನು ನೀಡಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480100113 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು, ಅಂದರೆ ಸರಿಯಾದ ಉತ್ತರಗಳನ್ನು ಕಳುಹಿಸಬಹುದು. ನಾನು ಪ್ರೆಸೆಂಟ್ ಮಿಸ್ ಅಂತ ಹೇಳಿ ಸಂದೇಶ ಹಾಕ್ಬಿಟ್ಟಿದ್ದಾರೆ. ಸುಧಾ ಬೂದಿಹಾಳಿನ ಸಂದೇಶವನ್ನು ಕಳಿಸಿದ್ದಾರೆ, ನಾನು ರೆಡಿಯಾಗಿದ್ದೀನಿ, ಊಟ ಆಯಿತು, ಪ್ರಶ್ನೆ ಕೇಳಿ ಅಂತಿದ್ದಾರೆ. ಸೊ ನಾನು ಪ್ರೆಸೆಂಟ್ ಅಂತ ಹೇಳಿರೋರು ಹೆಸರೇ ಕಳಿಸಿಲ್ಲ, ಇರಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇನ್ನೇನು ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ? ಎಸ್, ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನು ಕೇಳೇ ಬಿಡೋಣ. ಸಮಯ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಓಡ್ತಾ ಇರುತ್ತಲ್ವ ಸಮಯ. ಸೊ ನಿಮ್ಮ ಮೊದಲ ಪ್ರಶ್ನೆ ಇದಾಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಂಬಿ ಮೇಲೆ ಕೂರಿಸು, ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ ಏನು? ಸೊ ನಿಮಗೆ ಯಾರಾದರೂ ಪರವಾಗಿಲ್ಲ, ಯಾವ ರೀತಿಯಲ್ಲಾದರೂ ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಅಂತ ಹೇಳ್ತಾ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ, ಕುಂಬಿ ಕಂಬಿಯಲ್ಲ, ಕುಂಬಿ ಮೇಲೆ ಕೂರಿಸು ಈ ನುಡಿಗಟ್ಟಿನ ಅರ್ಥವನ್ನು ನೀವು ನಮಗೆ ಕಳಿಸ್ಬೋದು. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ. ಸೊ ಹಾಡಿನ ನಂತರ ನಿಮ್ಮ ಉತ್ತರಗಳನ್ನು ಓದ್ತೀನಿ, ಬೇಗ ಬೇಗ ಸಂದೇಶ ಕಳುಹಿಸಿ.

ಜೀವನ ಚೈತ್ರ ಚಿತ್ರದ ಗೀತೆ ಇದಾಗಿತ್ತು. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಯಾವ ಪ್ರಶ್ನೆ? ಸೊ ಕುಂಬಿ ಮೇಲೆ ಕೂರಿಸು ಎಂಬ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಆದರೆ ಸಾಕಷ್ಟು ಜನ ತಪ್ಪಾದಂಥ ಉತ್ತರ ಅಂತೂ ಕೊಟ್ಟೇ ಇಲ್ಲ ಬಿಡಿ. ಆಲ್ಮೋಸ್ಟ್ ಸಿಮಿಲರ್ 99% ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಈ ನುಡಿಗಟ್ಟಿನ ಅರ್ಥ ಫಸ್ಟ್ ನಾನು ಹೇಳಿಬಿಡ್ತೀನಿ. ಎತ್ತರದಲ್ಲಿ ಕೂರಿಸೋದು. ಸೊ ಎತ್ತರದಲ್ಲಿ ಅಂದರೆ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಸ್ಥಾನವನ್ನು ನೀಡೋದು ಅಥವಾ ಎತ್ತರದ ಸ್ಥಾನದಲ್ಲಿ ಕೂರಿಸೋದು ಅಂತ ಹೇಳಿ ಇದರ ಅರ್ಥ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿರುವಂಥವರು ಪೂರ್ಣಿಮಾ ಅವರು ಸುಧಾ ಬೂದಿಹಾಳ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟ ನಿಮಗೆ ಅಭಿನಂದನೆಗಳು. ಜಿ ಎಸ್ ಬಸವರಾಜು ಅವರು ಅತಿಯಾಗಿ ಹೊಗಳೋದು ತುಂಬ ಗೌರವಿಸೋದು ಅಂತ ಹೇಳಿದ್ದಾರೆ. ಅತಿಯಾಗಿ ಹೊಗಳೋದಲ್ಲ, ಗೌರವಿಸೋದು, ಎತ್ತರದ ಸ್ಥಾನವನ್ನು ನೀಡೋದು. ರಾಧಾಕೃಷ್ಣ ಚನ್ನಹಳ್ಳಿ, ಪುಷ್ಪ ಶಾನಭೋಗರ ಗದಗದಿಂದ, ಕಲಬುರಗಿಯಿಂದ ಹೆಸರು ಹೇಳಿಲ್ಲ, ಹೊಗಳೋದು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ ಭೀಷಣ್ ಅವರ ಶಮನೇವಾಡಿ ಅವರು ಗೌರವಿಸೋದು, ಎತ್ತರದ ಸ್ಥಾನದಲ್ಲಿ ಕೂರಿಸೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅಟ್ಟಕ್ಕೇರಿಸೋದು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಹೇಳ್ತಿದ್ದಾರೆ, ಅಲ್ಲ, ಎತ್ತರದ ಸ್ಥಾನದಲ್ಲಿ ಕೂರಿಸೋದು. ಹಾಗೆಯೇ

ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಸುನಂದ ಸ್ಕಂದಾಲಿಯೋಟ್ನಿಂದ, ಹಾಗೆಯೇ ಕಲ್ಲಪ್ಪ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೇಖಾ ಯಲಾಂಕ, ಹಾಗೆಯೇ ಸುಮತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಅವರು, ಹಾಗೆಯೇ ವೆಂಕಟೇಶ್ ಅವರು, ನಮಸ್ತೆ ಮೇಡಮ್, ಕ್ವೆಶನ್ ಇವತ್ತು ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹೆಸರು ಮರೆತು ಬಿಟ್ಟಿದ್ದಾರೆ, ಸಾರಿ ಇಲ್ಲ, ಆಶಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೊಗಳಿ ಹೊಗಳಿ ಮೇಲೇರಿಸೋದು ಅಂತ ಹೇಳಿ ಹೇಳಿದ್ದಾರೆ, ಅಲ್ಲ ಎತ್ತರಕ್ಕೆ ಇರಿಸೋದು ಅಂತ ಹೇಳಿ. ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕಿಂತ ಈಸಿಯಾಗಿರುವ ಪ್ರಶ್ನೆ ಕೇಳೋಣ ಅಂತ, ಯಾಕಂತ ಹೇಳಿದ್ರೆ ತುಂಬ ಕೆಲಸ ಕೊಡೋದು ಬೇಡ ಅಂತ ಹೇಳಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಗಾದೆಯನ್ನು ಪೂರ್ಣಗೊಳಿಸಬೇಕು. ಗಾದೆ ಏನು ಅಂತ ಹೇಳಿದ್ರೆ, ಅಟ್ಟವನ್ನು ಹತ್ತಿಸಬಹುದು, ಅಟ್ಟವನ್ನು ಹತ್ತಿಸಬಹುದು. ಮುಂದಿನ ಸಾಲು ಏನಿದೆ, ಮುಂದಿನ ಪದಗಳು ಏನಿದೆ, ಅದನ್ನು ನೀವು ನಮಗೆ ಕಳಿಸ್ಕೊಡ್ಬೇಕು. ಗಾದೆಯನ್ನು ಪೂರ್ಣಗೊಳಿಸಿ ನಮಗೆ ಉತ್ತರವನ್ನು ಕಳಿಸ್ಬೇಕು. ಸೊ ಯಾರೆಲ್ಲ ಸರಿಯಾದ ಉತ್ತರವನ್ನು ನೀಡಿದ್ರಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈ ಒಂದು ಗಾದೆಯ ಮುಂದಿನ ವಿಸ್ತೃತ ರೂಪ ಏನು ನೀವು ನಮಗೆ ಸಂದೇಶದ ಮೂಲಕ ಕಳಿಸಿ ಅಂತ ಹೇಳ್ತಾ, ಮತ್ತೊಂದು ಕಾಡಿನ ಹಾಡಿನ ಕಾಲಾವಕಾಶ ನಿಮಗೆ

ಎಸ್, ನಾನು ಹೋಮಿಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದೆ. ಗಾದೆಯನ್ನ ಪೂರ್ಣಗೊಳಿಸುವ ಒಂದು ಪ್ರಶ್ನೆ ಇದಾಗಿತ್ತು. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಅಟ್ಟವನ್ನ ಹತ್ತಿಸಬಹುದು, ಮುಂದೆ ಉತ್ತರವನ್ನ ಕಳಿಸಿ ಅಂತ ಹೇಳಿ ಸಾಕಷ್ಟು ಜನ ಉತ್ತರವನ್ನ ಕಳಿಸಿದ್ದೀರಾ. ಸೊ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಬೆಟ್ಟವನ್ನು ಹತ್ತಿಸಲು ಸಾಧ್ಯವೇ, ಅಂದ್ರೆ ಏನೋ ಲೈಫಲ್ಲಿ ಒಂಚೂರು ಹೆಲ್ಪ್ ಮಾಡಬಹುದು, ಅಂದ್ರೆ ಸಾಧನೆಗಳನ್ನ ಮಾಡ್ಬೇಕಾದ್ರೆ ಒಂದೆರಡು ಮೆಟ್ಲು ಹತ್ಸೋದಕ್ಕೆ ಯಾರು ಬೇಕಾದ್ರೂ ಪುಷ್ ಮಾಡ್ಬೋದು, ಆದ್ರೆ ಪ್ರತಿಯೊಂದು ಮೆಟ್ಲನ್ನ ನಾವೇ ಹತ್ತಿಸ್ಬೇಕು ಅಂತ ಹೇಳಿದಾಗ ಕಷ್ಟ ಸಾಧ್ಯ ಅನ್ನೋದು ಈ ನುಡಿಗಟ್ಟಿನ ಅರ್ಥ. ಈಗ ಯಾರೆಲ್ಲ ಸಂದೇಶಕ್ಕೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡುವುದಾದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಜಿ ಎಸ್ ಬಸವರಾಜು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಪರಿಮಳ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೇನೆ ಮತ್ತೊಮ್ಮೆ ಪ್ರಶ್ನೆ ಕೇಳಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ, ಹೆಸರು ಮೆನ್ಷನ್ ಮಾಡಿಲ್ಲ. ಓಕೆ, ತೀರ್ಥಪ್ರಸಾದ್ ಡಿ ಎಂ ಕುರ್ಕೆ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ವೇದಶೆಟ್ಟಿ ಕಾಳಾವರ, ಹಾಗೇನೆ ಪುಷ್ಪಾ ಶಾನುಭೋಗರ ಗದಗದಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಉದಯ ಕರ್ಕೇರ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆಯೇ ಬೆಟ್ಟವನ್ನು ಹತ್ತಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಮಂಜುನಾಥ್ ದಂಡೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಗಳಿ ಹೊಗಳಿ ಅಟ್ಟಕ್ಕೇರಿಸೋದು ಅಂತ ಹೇಳಿ ಕಳಿಸಿದ್ದಾರೆ, ಅದೆಲ್ಲ ತಪ್ಪಾದ ಉತ್ತರ ಮಂಜುಶ್ರೀಯವರೇ. ಸೊ ಸರಿಯಾದ ಉತ್ತರವನ್ನು ಕಳಿಸಿರೋರು ಮಂಜುನಾಥ್ ಅವರು. ವಿಜಯಪುರದಿಂದ ವೆಂಕಣ್ಣ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನವೀನ್ ಕುಮಾರ್ ಅವರು ಸಂದೇಶವನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ತೊಟ್ಟಿಲನ್ನು ತೊತ್ತಿಸಬಹುದೇ, ಅಲ್ಲ, ತಪ್ಪಾದ ಉತ್ತರ ಆಗಿದೆ. ಚೋಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆಯೇ ನಿಮಗಾಗಿ ಕಾದಿದೆ. ಸರಿಯಾದ ಉತ್ತರವನ್ನು ನೀಡಿದ ಎಲ್ಲರಿಗೂ ನಮ್ಮ ಪರವಾಗಿ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಸೊ ಯಾರೆಲ್ಲ ಪ್ರಶ್ನೆಗಳನ್ನು ಕೇಳಿಸ್ಕೋತಿಲ್ಲ, ದಯವಿಟ್ಟು ಸರಿಯಾಗಿ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮತ್ತೆ ನುಡಿಗಟ್ಟಿಗೆ ಬಂದ್ಬಿಡೋಣ ಅಲ್ವಾ. ಸೊ ಒಂದು ಗಾದೆ ಆಯಿತು, ಒಂದು ನುಡಿಗಟ್ಟಾಯಿತು. ಸೊ ಇವತ್ತಿನ ಸಂಪೂರ್ಣ ಹೊಂಬಿಸಿರುವ ಕಾರ್ಯಕ್ರಮ ಇದೇ ಆಗಿರುತ್ತೆ. ಗಾದೆ ಹಾಗೂ ನುಡಿಗಟ್ಟಿನ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಕೆಂಚಿ ತುಂಬು ಎಂಬ ನುಡಿಗಟ್ಟಿನ ಅರ್ಥ ಏನು? ಕೆಂಚಿ ತುಂಬು ಈ ನುಡಿಗಟ್ಟಿನ ಅರ್ಥ ಏನು? ಪ್ರಶ್ನೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಒಂದು ಹಾಡಿನ ಕಾಲಾವಕಾಶ ನಿಮಗಾಗಿ ಕೇಳಿ ತಲೆ

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸಮಯ ಆಗಿದೆ 3:32. ನಾನು ಪ್ರಶ್ನೆಯನ್ನ ಕೇಳಿದೆ, ಕೆಂಚಿ ತುಂಬು ಎಂಬ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ. ಸರಿಯಾದ ಉತ್ತರಗಳು ಸಾಲು ಸಾಲಾಗಿ ನಿಂತಿವೆ. ಸೊ ಸುಧಾ ನಿತ್ಯ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೇತ್ರ ಕೆಂಗೇರಿಯಿಂದ, ಹಾಗೇನೆ ಹೊನ್ನೂರು ಅಲಿ ಜಗಳೂರಿನಿಂದ, ಹಾಗೇನೆ ಬಸವರಾಜ್ ಅವರು ಚಿತ್ರದುರ್ಗದಿಂದ. ಎಡವಟ್ಟಾಗಿ ತಲೆನೇ ಕೆಟ್ಟೋಯ್ತು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾಮ್ರಾಟ್ ಚೌಧರಿ ಅವರು, ನಿಮ್ಮ ಉತ್ತರ ತಪ್ಪಾಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆ ಇದೆಯಲ್ಲ ಅವಾಗ ಓದೋಣ, ಸರಿಯಾದ ಉತ್ತರ ಕೊಟ್ಟರೆ ಆಯಿತು. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೇನೆ ಜಗದೀಶ್ ಹಿರೇಮಠ ಅವರು ದೇವಿ ಸಿಂಗ್ ಸರೋಜಾ ಚಾಮರಾಜಪೇಟೆಯಿಂದ, ಗಾಯತ್ರಿ ಧಾರವಾಡದಿಂದ, ಹಾಗೇನೆ ಸಂತೃಪ್ತಿಯಾಗಿ ಊಟ ಮಾಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಮಂಜುನಾಥ್ ಅವ್ರದ್ದು. ಸೊ ಮಂಜುಶ್ರೀ ಅವರು ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರು, ಹಾಗೆಯೇ ರೇಖಾ ಯಲಹಂಕದಿಂದ, ಪ್ರಶ್ನೆನೇ ಅರ್ಥ ಆಗ್ತಾ ಇಲ್ಲ, ನೀವು ನನಗೆ ಇನ್ನೊಮ್ಮೆ ಪ್ರಶ್ನೆ ಕೇಳಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಪ್ರಶ್ನೆ ಹೇಳಬೇಕಾದ್ರೇ ಹೇಳಿದ್ದೆ, ಸೊ ಕೇಳಬೇಕಾದ್ರೆ ಸರಿಯಾಗಿ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿ ನವೀನ್ ಕುಮಾರ್ ಅವರು ಗಂಗಾವತಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ, ತಪ್ಪಾದ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಿನ ಪ್ರಶ್ನೆಯನ್ನು ಕೇಳಬೇಕಾರೆ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ, ಮೇಡಮ್ ತುಂಬ ಕೆಂಪಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋ ಅಂಥವರು, ತಪ್ಪಾಗಿದೆ, ನನ್ನ ಪ್ರಶ್ನೆನೇ ಬೇರೆ, ನಿಮ್ಮ ಉತ್ತರನೇ ಬೇರೆಯಾಗಿದೆ. ಅರಸೀಕೆರೆಯಿಂದ ಡಿ ಎಂ ಕುರ್ಕೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಮಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ. ಆದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂಥವರು ವೇದಾ ಶೆಟ್ಟಿ ಕಾಳಾವರದಿಂದ, ಎಸ್ ಎಂ ಶೋಭಾ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸಾಕು, ಸಾಕಷ್ಟು ಹೆಸರುಗಳು ಆಗೋಯ್ತಲ್ವಾ. ಸೊ ನಾನು ಹೇಳಿದೆ 10 ಜನದ ಹೆಸರು ತಗೋತೀನಿ ಅಂತ, ಆದರೆ ನಿಮ್ಮ ಹೆಸರು ಓದೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಕ್ಯೂಟಾಗಿ ಸಂದೇಶವನ್ನು ಕಳಿಸ್ಬೇಕಾದ್ರೆ ನಾನು ಓದ್ದೆ ಹೇಗಿರೋಕ್ಕಾಗುತ್ತಲ್ವಾ. ಅಟ್ ಲೀಸ್ಟ್ ಇಟ್ಸ್ ಓಕೆ, ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ರಿ ನಿಮಗೆ ಧನ್ಯವಾದಗಳು. ಎಸ್, ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಗಾದೆ ಮಾತು. ಗಾದೆ ಮಾತು, ಯಾವ ಗಾದೆ ಮಾತು ಅಂತ ಹೇಳಿದರೆ ಅಲ್ಲದ ಮಾತೇಕೆ ಮುಂದೆ ಏನು, ನೀವೇ ಕಂಪ್ಲೀಟ್ ಮಾಡಿ ಕಳಿಸಬೇಕು. ಸೊ ಆ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲದ ಮಾತೇಕೆ ಮುಂದೆ ಯಾವ ಅಕ್ಷರ ಯಾವ ಪದ, ನಿಮಗೆ ಬಿಟ್ಟಿದ್ದು. ಒಂದು ಹಾಡಿನ ಕಾಲಾವಕಾಶ, ಬೇಗ ಬೇಗ ಉತ್ತರವನ್ನು ಕಳುಹಿಸಿಕೊಡಿ.

ನಾನು ಪ್ರಶ್ನೆಯನ್ನ ಕೇಳಿದ್ದೆ ಗಾದೆ ಮಾತು ಅಲ್ಲದ ಮಾತೇಕೆ ಮುಂದೆ ಏನು ಅಂತ ಹೇಳಿ. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಅಲ್ಲದ ಮಾತೇಕೆ ಗಾದೆಯನ್ನ ಪೂರ್ಣಗೊಳಿಸಬೇಕು.

ಈ ಬಾರಿಯ ಪ್ರಶ್ನೆ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಅನಿಸುತ್ತೆ ಅನಿಸುತ್ತೆ ಅಲ್ಲ, ನನಗಂತೂ ಗೊತ್ತಾಯಿತು ಪ್ರಶ್ನೆ ತುಂಬ ಕಷ್ಟ ಆಯಿತು ಅಂತ. ಹೇಗೋ ಹಾಗೋ ಮಳೆ ಬಂದು ತಲೆ ತಂಪಾಗಿತ್ತು, ನಿಮ್ಮ ಪ್ರಶ್ನೆಗೆ ತಲೆ ಬಿಸಿ ಆಗೋಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಆನಂದ್ ಆಂಥೋನಿ ಅವರು. ಹೌದು, ತಲೆ ಬಿಸಿ ಮಾಡೋಕ್ಕೆಲ್ಲ ಒಂದು ಎಂಟರ್ಟೈನ್ಮೆಂಟಿಂದಾಗಿ ಎಲ್ಲರೂ ಖುಷಿ ಪಡಲಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದೆ. ಆದರೆ ಬಂದಿರೋವಂತಹ 100ಕ್ಕೆ 100 ಉತ್ತರಗಳು ತಪ್ಪಾಗಿದೆ. ಹೌದು, ಯಾಕಂತ ಹೇಳಿದ್ರೆ ಯಾರೂ ಕೂಡ ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಒಬ್ಬರಂತೂ ಕಳಿಸಿದ್ದಾರೆ, ಒಲ್ಲದ ಜಗಳ ಬೇಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಇದೇ ಥರ ತಪ್ಪಾದ ಉತ್ತರಗಳೇ ಬಂದಿದೆ. ಸೊ ಸಲ್ಲದ ಬಾಳೇಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಸರಿಯಾದ ಉತ್ತರವನ್ನು ಹೇಳ್ಬಿಡೋಣ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ನಿರಾಸೆ ಆಗೋದು ಬೇಡ ಅಂತ. ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ ಅಂತ ಅಂದರೆ, ನಮ್ಮಲ್ಲಿದ್ದ ವಸ್ತುಗೆ ಮಾತ್ರ ನಾವು ಆಸೆ ಪಡಬೇಕು, ನಮ್ಮದಲ್ಲದೇ ಇರೋ ವಸ್ತುಗಳಿಗೆ ನಾವು ಆಸೆಯನ್ನು ಪಡಬಾರ್ದು ಅಂತ ಹೇಳಿ ಈ ಗಾದೆ ಮಾತಿನ ಅರ್ಥ ಆಗಿತ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ, ಇದು ಪ್ರಶ್ನೆಯ ಉತ್ತರ ಆಗಿತ್ತು. ಸೊ ಇರಲಿ, ಇಟ್ಸ್ ಓಕೆ, ಒಂದು ಪ್ರಶ್ನೆ ಅಲ್ವಾ, ಎಲ್ಲರೂ ಕೂಡ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಜ. ಸೊ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಸೊ ಮುಂದಿನ ಪ್ರಶ್ನೆ, ಯಾವ ಪ್ರಶ್ನೆಯನ್ನು ಕೇಳೋಣ? ಸೊ ಈ ಸಲ ಸ್ವಲ್ಪ ಈಸಿಯಾಗಿರೋ ಪ್ರಶ್ನೆ ಕೇಳ್ಬಿಡೋಣ. ಕೆಂಡದ ಮೇಲೆ ಕಾಲಿಟ್ಟಂತಾಗು ನುಡಿಗಟ್ಟಿನ ಅರ್ಥ ಏನು? ಸೊ ಕೆಲವೊಬ್ರು ಏನು ಮಾಡ್ತಿದ್ದಾರಾ ಅಂತ ಹೇಳಿದ್ರೆ, ಕೆಲವೊಬ್ರು ಅರ್ಥ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಪ್ರಶ್ನೆಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕು. ನಾನು ಒಂದು ನುಡಿಗಟ್ಟು ಒಂದು ಗಾದೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಈ ಬಾರಿ ನಾನು ಕೇಳ್ತಾ ಇರೋದು ನುಡಿಗಟ್ಟನ್ನು. ಕೆಂಡದ ಮೇಲೆ ಕಾಲಿಟ್ಟಂತಾಗು ನುಡಿಗಟ್ಟಿನ ಅರ್ಥ ಏನು ಒಂದು ಪದದಲ್ಲಿ ಕಳುಹಿಸಬಹುದು? ಸೊ ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸ್ತಿದ್ದೀರೋ ಬೇಗ ಬೇಗ ಟೈಪ್ ಮಾಡಿ ಸಂದೇಶವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ.

ಪ್ರಶ್ನೆಯನ್ನ ಕೇಳಿದ್ದೆ, ಕೆಂಡದ ಮೇಲೆ ಕಾಲಿಟ್ಟಂತಾಗೋ ನುಡಿಗಟ್ಟಿನ ಅರ್ಥ ಏನು ಅಂತ. ಉತ್ತರ ಏನಾಗಿದೆ ಅಂತ ಹೇಳಿದ್ರೆ, ಕಾಲು ಸುಡೋದು ಅಥವಾ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳೋದು. ಸರಿಯಾದ ಉತ್ತರವನ್ನು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಕಳಿಸಿದ್ದೀರಾ. ಚಿದಂಬರ ಆಚಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುನಾಥ್ ಸ್ವಾಮಿ ಚಿಕ್ಕನಾಯಕನಹಳ್ಳಿಯಿಂದ ಸರಿಯಾದ ಉತ್ತರ ಕೊಟ್ಟಿರೋದು ವೇದಾ ಶೆಟ್ಟಿ ಕಾಳವರದಿಂದ ಸಂದೇಶವನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ರೂಪಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿಜಯಪುರದಿಂದ ವೆಂಕಣ್ಣ ದೀಕ್ಷಾ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಶೋಭಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಹಂಪಸಾಗರದಿಂದ ಸೋಮಶೇಖರ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ತಪ್ಪಾಗಿದೆ. ಗುಣವತಿ ಭೀಮಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳೋದು. ಪರಿಮಳ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಗದೀಶ್ ಹಿರೇಮಠ ಅವರು ಹಾಗೆಯೇ ಮೆಲ್ಬರ್ನ್ ಆಸ್ಟ್ರೇಲಿಯಾದಿಂದ ದಿಗ್ಭ್ರಮೆ ಆಯಿತು ಅಂತ ಹೇಳಿ ಪ್ರಸನ್ನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇಷ್ಟೊತ್ತಲ್ಲಿ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡು ಉತ್ತರ ಕಳಿಸೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಅದು ಮೆಲ್ಬರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖುಷಿಯಾಯಿತು ನಿಮ್ಮ ಉತ್ತರವನ್ನು ಓದಿ. ತೀವ್ರವಾದ ಅಸಹನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಉತ್ತರ ತಪ್ಪಾಗಿದೆ. ಸುಭಾನ್ ಕುರಿ ಹಂಪಸಾಗರದಿಂದ, ಚಂದನಾ ಜಿ ಎಸ್ ಚಿತ್ರದುರ್ಗದಿಂದ, ಗಾಯತ್ರಿ ಧಾರವಾಡದಿಂದ, ಗುರುರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇನ್ನೂ ಉತ್ತರಗಳು ಬರ್ತಾ ಇದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಸಾಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗಿ ಬಿಡುವ. ಸೊ ಮುಂದಿನ ಪ್ರಶ್ನೆ ಗಾದೆ ಮಾತು, ಮುಂದಿನ ಪ್ರಶ್ನೆ ಯಾವ ಗಾದೆಯನ್ನು ಕೇಳೋಣ ನಿಮಗೆ. ಸೊ ನಾನು ಸಾಕಷ್ಟು ಗಾದೆ ತೊಗೊಂಬಂದಿದ್ದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಈಸಿಯಾಗಿರೋ ಪ್ರಶ್ನೆಯನ್ನು ಕೇಳೋಣ ಅಂತ ಹೇಳಿ. ಓಕೆ, ಮುಂದಿನ ಗಾದೆ ಏನಪ್ಪ ಅಂತ ಹೇಳಿದ್ರೆ, ಅಕ್ಕರೆಯ ರುಚಿ ಮುಂದೆ, ಮುಂದೆ ಏನು, ಮುಂದಕ್ಕೆ ನೀವೇ ಹೇಳಬೇಕು ಉತ್ತರಗಳನ್ನು ಸರಿಯಾದ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಕಾಲಾವಕಾಶ. ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಅಕ್ಕರೆಯ ರುಚಿ ಮುಂದೆ, ಮುಂದೆ ಪೂರ್ಣಗೊಳಿಸಿ ಉತ್ತರವನ್ನು ಕಳುಹಿಸಿ.

ಸ್ವಾತಿ ಮುತ್ತಿನ ಮಳೆ ಹನಿಯೇ ಸೊಗಸಾದ ಗೀತೆಯೊಂದಿಗೆ ಪ್ರಶ್ನೆಗಳಿಗೆ ಸೊಗಸಾದ ಉತ್ತರವನ್ನು ಸಾಕಷ್ಟು ಜನ ಕಳಿಸಿದ್ರಿ. ಸೊ ನನ್ನ ಪ್ರಶ್ನೆ ಇದಾಗಿತ್ತು, ಅಕ್ಕರೆಯ ರುಚಿ ಮುಂದೆ ಉತ್ತರ ಸಕ್ಕರೆಯ ರುಚಿ ಹಿಂದೆ. ಸೊ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕರೆಯ ರುಚಿ ಮುಂದೆ ಸಕ್ಕರೆಯ ರುಚಿ ಹಿಂದೆ, ಸಕ್ಕರೆಯ ರುಚಿ ಹಿಂದೆ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ನವೀನ್ ಕುಮಾರ್ ಅವರು, ಮೈತ್ರಿ ಶ್ರೀನಿವಾಸ್ ಅವರು, ಹಾಗೆಯೇ ಸಾಂಭಯ್ಯ ಭೀಮನ ಕೋಣೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಂಸವೇಣಿ ಅವರು, ಜಗದಾಂಬಿಕಾ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕೆ ಪ್ರಸನ್ನ ಕುಮಾರ್ ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜು ಸ್ವಾಮಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಸುನಂದ ಸ್ಕಂದ ಲೇಔಟ್ನಿಂದ. ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿರೋವಂತಹವರು. ಉತ್ತರ ಬರೆಯೋಕ್ಕೆ ಮುಂಚೆ ಹೆಸರು ಫಸ್ಟ್ ಬರೆದ್ಬಿಟ್ರೆ ಓದೋಕ್ಕಿನ್ನೂ ಖುಷಿಯಾಗುತ್ತೆ. ಗೋಪಾಲಕೃಷ್ಣ ಅವರು, ಹಾಗೆಯೇ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ವೆಂಕಟೇಶ್ ಅವರು ಕೋಲಾರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆಯೇ ಹರಿಹರ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿರೋರು. ಕೃಷ್ಣಪ್ಪ ಕಾಡುಗೋಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸಕ್ಕರೆಯ ರುಚಿ

0: ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ. ಕೊನೆಯ ಪ್ರಶ್ನೆ ನಿಮ್ಮದಾಗಿದೆ. ಗಾದೆಯನ್ನು ಪೂರ್ಣಗೊಳಿಸಿ ಅರಸಿ ಬಂದವರನ್ನು ಡ್ಯಾಶ್ ಮುಂದೆ ಅದಕ್ಕೆ ಉತ್ತರವನ್ನು ನೀವೇ ಫಿಲ್ ಮಾಡಿ ಕಳುಹಿಸಬೇಕು. ಅರಸಿ ಬಂದವರನ್ನು ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.
1: ಸ್ನಾನೇ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರ ಕಳು,

ಈ ಗಾದೆ ಆಗಿತ್ತು ಅಳಿಸಿ ಕಳುಹಿಸಬಾರದು. ಸರಿಯಾದ ಉತ್ತರವನ್ನು ಕೊಟ್ಟಿರೋರು ಮೈತ್ರಿ ಅವರು, ಮಂಜುನಾಥ್ ಅವರು, ಹಾಗೆಯೇ ಶೋಭಾ ಅವರು, ಮಂಜು ಅವರು, ಹಾಗೆಯೇ ಗೋಪಾಲ್ ಕೃಷ್ಣ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನರ ಉತ್ತರ ಇನ್ನೂ ಬರ್ತಾನೇ ಇದೆ. ಇಲ್ಲಿ ಚೌಕೆ ಪರವಾಗಿಲ್ಲ. ಸೊ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಈ ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದೀರಾ, ಹಾಗೆಯೇ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟು ನಿಮಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಹೊಮಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ.

ಪ್ರಶ್ನೆಯನ್ನ ಕೇಳಿದ್ದೆ, ಕೊನೆಯ ಪ್ರಶ್ನೆ ಇದಾಗಿತ್ತು. ಗಾದೆ ಮಾತು ಕೇಳಿದ್ದೆ ನಾನು, ಅರಸಿ ಬಂದವರನ್ನು ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಅರಸಿ ಬಂದವರನ್ನು ಅಳಿಸಿ ಕಳುಹಿಸಬಾರದು, ಅಂದರೆ ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ

ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು. ಸಮಯ ಆಗಿದೆ 4:48 ಮಧ್ಯಾಹ್ನ ಹೋಗಿ ಸಂಜೆ ಆಗ್ತಾ ಬಂತು. ಸೊ ಕಾರ್ಯಕ್ರಮವನ್ನ ಮತ್ತೆ ಬದಲಾಯಿಸುವಂತ ಸಮಯ ಕೂಡ ಇದಾಯ್ತು. ಇಷ್ಟೊತ್ತು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಜೊತೆಯಾಗಿದೆ. ಈಗ ಜೊತೆ ಆಗ್ತಾ ಇರೋದು ಯಾವ ಕಾರ್ಯಕ್ರಮ? ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಜಗತ್ತಿನ ಅಚ್ಚರಿ ಸಂಗತಿಗಳ ಬಗ್ಗೆ ಪ್ರಶ್ನೆ ಅಂತೂ ಕೇಳಲ್ಲ. ಸೊ ಯಾರೂ ಹೆದರ್ಕೋಬೇಡಿ, ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಕೊಡುವಂತಹ ಸಮಯ ಇದಾಗಿರುತ್ತೆ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ. ಇವತ್ತು ನಾನು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಹೊತ್ತು ತಂದಿರೋದು ಒಂದು ವಿಶೇಷವಾದಂತಹ ಒಂದು ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡಿಬಿಟ್ರೆ ಮಣ್ಣೆಲ್ಲ ಕೆಂಪಾಗಿರೋ ಬದಲಾಗಿ ಬಿಳಿಯಾಗಿ ಪೌಡರ್ ಥರ ಬಿಳಿ ಉಪ್ಪಿನ ಹಾಗೆ ಕಾಣಿಸ್ತಾ ಇರುತ್ತೆ. ಆ ಉಪ್ಪಿನ ನೀರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆಕಾಶಕ್ಕೆ ಚಾಚಿ ಹಿಡಿದಂತಹ ಕೈಗನ್ನಡಿ ಥರ ಅದು ವಿಸ್ತಾರವಾಗಿ ಹರಡ್ಕೊಂಡ್ಬಿಟ್ಟಿದೆ. ಸೊ ಆ ಪ್ರದೇಶ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಸಲಾರ್ ಡಿ ಉಯಿನಿ. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಈ ಉಯಿನಿ ಇದೆ. ಸೊ ಇದರ ಒಟ್ಟು ಚದರ ಎಷ್ಟು ಅಂತ ಹೇಳಿದ್ರೆ 4085 ಚದರ ಮೈಲಿಯಷ್ಟು ಉಪ್ಪಿನ ಪದರ ಇದೆ. ಅದೇ ಮಣ್ಣಿನಂತೆ ಕಾಣುತ್ತೆ. ಇದೊಂದು ಮನುಕುಲದ ಅಚ್ಚರಿ ಅಂತ ಹೇಳಿದ್ರು. ಆಶ್ಚರ್ಯ ಏನಿಲ್ಲ, ಮಹಿಳೆಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಕನ್ನಡಿ ಅಂತ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಬಹಳ ಇಷ್ಟ, ಹಾಗೇ ಕನ್ನಡಿಗೂ ಹೆಣ್ಮಕ್ಳಿಗೂ ನಂಟು ಅಂತ ಹೇಳಿದ್ರು, ತಪ್ಪಾಗಲ್ಲ. ಸೊ ಈ ರೀತಿ ಕನ್ನಡಿ ಥರ ಇರುವಂತಹ ಆ ಜಾಗನೇ ಸಲಾರ್ ಡಿ ಉಯಿನಿ. ಸೊ ಜಗತ್ತಿನ ಈ ಒಂದು ಅತಿ ಶ್ರೇಷ್ಠವಾದ ಸುಂದರವಾದ ಸ್ಥಳವನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕಾಗೆ ಹೋಗಬೇಕಾಗುತ್ತೆ. ಜಗತ್ತಿನ ಯಾವ ಮಾನವನೂ ಕೂಡ ಸೃಷ್ಟಿಸಲಾಗದಷ್ಟು ಬೃಹದಾಕಾರದ ಕನ್ನಡಿ ರೀತಿ ಬೊಲಿವಿಯಾದ ಸಲಾರ್ ಡಿ ಉಯಿನಿಯಲ್ಲಿ ಕಾಣಬಹುದು. ಈಗ ಇದು ಗಾಜಿನಿಂದ ತಯಾರಾದದ್ದಲ್ಲ, ಉಪ್ಪು ನೀರಿನಿಂದ ನಿರ್ಮಿತವಾದಂತಹ ಕನ್ನಡಿಯನ್ನೇ ನಾಚಿಸುವಂತಹ ನೈಸರ್ಗಿಕ ಭೂಮಿ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗೋದಿಲ್ಲ. ಸೊ ಈ ವಿಷಯದ ಕುರಿತು ಅಂದರೆ ಸಲಾರ್ ಡಿ ಉಯಿನಿ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಈ ಒಂದು ಹಾಡಿನ ನಂತರ.

ಸಂಜೆಯ ಹೊತ್ತು ಸೊಗಸಾದ ಹಾಡುಗಳನ್ನು ಕೇಳ್ತಾ ಸೊಗಸಾರ ವಿಚಾರಧಾರೆಗಳನ್ನು ತಿಳ್ಕೊತಾ ಹೋದರೆ ಸೊ ಮನಸ್ಸಿಗೂ ನೆಮ್ಮದಿ, ಸ್ವಲ್ಪ ನಾಲೆಡ್ಜು ಕೂಡ ಇಂಪ್ರೂವ್ ಆದಾಗ ಅನಿಸುತ್ತೆ ಅಂತ ಹೇಳ್ತಾ ಸೊ ನಾನು ಸಲಾರ್ ಡಿ ಉಯಿನಿ ಅನ್ನೋ ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ದೆ. ಜಗತ್ತಿನ ಅತಿ ದೊಡ್ಡ ಉಪ್ಪು ಭರಿತ ಸಮತಟ್ಟಾದ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಈ ಸಲಾರ್ ಡಿ ಉಯಿನಿ ಪಾತ್ರ ಆಗಿದೆ ಅಂತಲೇ ಹೇಳಬಹುದು. ಸಮುದ್ರ ಮಟ್ಟದಿಂದ 3656 ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿರುವ ಇದು ದಕ್ಷಿಣ ಅಮೆರಿಕ ಖಂಡದ ಬೊಲಿವಿಯಾ, ಫೋಟೋಸಿ ಮತ್ತು ವರುರೋ ಪ್ರಾಂತ್ಯಕ್ಕೆ ಸೇರಿಕೊಂಡಿದೆ. ಸುಮಾರು 11,000 ಕಿಲೋಮೀಟರ್ ಸುತ್ತಳತೆಯನ್ನು ಹೊಂದಿರುವ ಸಲಾರ್ ಪ್ರದೇಶ ಪ್ರಾಚೀನ ಕಾಲದ ನೂರಾರು ಸರೋವರಗಳ ಪ್ರಾಕೃತಿಕ ಮಾರ್ಪಾಡಿನಿಂದ ಈ ಸರೋವರ ಉಂಟಾಗಿದೆ. ಸೊ ಇದರಷ್ಟಗಿನ ಮಾತುಕತೆ ಮತ್ತೊಮ್ಮೆ ಮುಂದುವರಿಸ್ತಾ ಹೋಗ್ತೀನಿ. ಸೊ ಇದು ವರ್ಲ್ಡ್ ಲಾರ್ಜೆಸ್ಟ್ ನ್ಯಾಚುರಲ್ ಮಿರರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮೈತ್ರಿ ಅವರು. ಸೊ ನಿಮ್ಮ ಸಂದೇಶಕ್ಕೆ ಧನ್ಯವಾದ ತಿಳಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸೊ ಯಾವ ಹಾಡು ನೀವೇ ಕೇಳಿ, ಎಂಜಾಯ್ ಮಾಡಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಸಲಾರ್ ಡಿ ಉಯಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಇಲ್ಲಿರುವ ಉಪ್ಪಿನ ಬೃಹತ್ ಪದರದಲ್ಲಿ ವರ್ಷಕ್ಕೆ 25,000 ಟನ್ಗೂ ಅಧಿಕ ಉಪ್ಪನ್ನ ಇಲ್ಲಿ ತೆಗಿತಾರಂತೆ. ಹೌದು, ಹಾಗಿದ್ರೂ ಇಲ್ಲಿ ಉಪ್ಪು ಖಾಲಿಯಾಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ 10,00,000,000,000 ಟನ್ಗೂ ಹೆಚ್ಚಿನ ಉಪ್ಪು ಇಲ್ಲಿ ಸಂಗ್ರಹ ಆಗಿದೆಯಂತೆ. ಸೊ ಹಾಗಾಗಿ ತೆಗಿತಾ ತೆಗಿತಾ ಅದು ಮತ್ತೆ ಮತ್ತೆ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳಿ ಅಲ್ಲಿನ ಭೂಗರ್ಭ ವಿಜ್ಞಾನಿಗಳು ಏನಿದ್ದಾರೆ, ಜಿಯೋಲಜಿಸ್ಟ್ಗಳು, ಸೊ ಅವರು ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, 10,00,000,000 ಟನ್ನಷ್ಟು ಲಿಥಿಯಂ ಕೂಡ ಅದರಲ್ಲಿ ಇದೆಯಂತೆ. ಬೃಹತ್ ಪ್ರಮಾಣದ ಸಮತಟ್ಟಾದ ಪ್ರದೇಶ, ಪಾರದರ್ಶಕವಾದ ಆಕಾಶವನ್ನು ಹೊಂದಿರೋದ್ರಿಂದ ಉಪಗ್ರಹಗಳು ನಡೆಸುವ ಭೂ ಸಂಶೋಧನೆಗೆ ಇದು ಸಹಕಾರಿ ಆಗುತ್ತೆ ಅಂತ ಹೇಳಿ ಸಲಾರ್ ಡಿ ಉಯಿನಿ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತಾ ಇದೆ. ಸೊ ಇಲ್ಲಿನ ಒಂದು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯಕ್ಕೆ ಯಾರೂ ಕೂಡ ಮನಸ್ಸೋಲ್ದವರಿಲ್ಲ ಅಂತ ಹೇಳ್ತಾ ಮತ್ತಷ್ಟು ಮಾತುಕತೆಯನ್ನು ಈ ಒಂದು ವಿಚಾರದ ಈ ಒಂದು ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ ಈ ಒಂದು ಹಾಡಿನ ನಂತರ.

ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ದೆ. ಇದೊಂದು ಬೃಹದಾಕಾರವಾದಂತಹ ನೈಸರ್ಗಿಕ ಕನ್ನಡಿ ಅಂದರೂ ಕೂಡ ತಪ್ಪಾಗಲ್ಲ. ಇದಕ್ಕೆ ಇನ್ನೊಂದು ಇರೋ ಹೆಸರು, ಯೂಶಲಿ ಎಲ್ಲರೂ ಆ ಥರ ಕರೀತಾರೆ, ಬಟ್ ಇದು ಕನ್ನಡಿ ಅಲ್ಲ, ಆ್ಯಕ್ಚುಲಿ ಉಪ್ಪು ನೀರಿನಿಂದ ಮಿಶ್ರಿತವಾದಂತಹ ರಿಫ್ಲೆಕ್ಟ್ ಆಗುವಂಥ ಮಿರರ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಈ ಉಯಿನಿ ಈಗ ಸಂರಕ್ಷಿತವಾದಂತಹ ಪ್ರದೇಶ ಆಗಿದೆ. ಅಷ್ಟೇ ಅಲ್ಲದೆ ಉಪ್ಪಿನ ಪದರದಿಂದಲೇ ಕಲ್ಲುಗಳನ್ನು ಮಾಡಿ ಅಲ್ಲಿ ಎಷ್ಟೊಂದು ಹೋಟೆಲ್ಗಳು ಕೂಡ ತಲೆ ಎತ್ತಿವೆ ಅಂತೆ. 1993 ಮೊದಲ ಬಾರಿಗೆ ಆ ರೀತಿ ಅಲ್ಲಿ ಒಂದು ಹೋಟೆಲ್ನ ಕಟ್ಟಿರ್ತಾರೆ. ನಂತರ ಅದಾದ್ಮೇಲೆ ಅದನ್ನು ಅದೇ ರೀತಿಯಾಗಿ ಸಾಕಷ್ಟು ಹೋಟೆಲ್ಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಯ್ತಂತೆ. ಸೊ ಉಳಿದುಕೊಳ್ಳಲು ಎಲ್ಲ ರೀತಿಯ ಸೌಲಭ್ಯನೂ ಇದೆ. ಈ ರೀತಿಯ ಒಂದು ನೈಸರ್ಗಿಕವಾದಂತಹ ಈ ಒಂದು ಪ್ರದೇಶದಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ನೀವು ದಕ್ಷಿಣ ಅಮೆರಿಕಾಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಬಹುದು. ಇದರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೊಂದು ಗೀತೆಯ ನಂತರ ಯಾವ ಹಾಡು ನೀವೇ ಕೇಳಿ ಎಂಜಾಯ್ ಮಾಡಿ.

ಎಸ್, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿನ ಹವಾಮಾನ ಕೊರೆಯುವ ಚಳಿನೂ ಇರುತ್ತೆ. ಬೆಳಿಗ್ಗೆ ಹೊತ್ತು ಹೆಚ್ಚೆಂದರೆ 21 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರುತ್ತೆ. ಹಾಗೆಯೇ ರಾತ್ರಿ 8-9 ಗಂಟೆ ಸಮಯಕ್ಕೆ ಇದು ಕಡಿಮೆ ಆಗ್ತಾ ಬರುತ್ತೆ. ಬೆಂಕಿ ಕಾಯಿಸ್ಕೊಳ್ತಾ ಕೂತ್ರೆ ಆ ಬಿಳಿ ನೆರೆದ ಮೇಲೆ ಬೆಳಕಿನ ಬಿಂಬ ಬೀಳುತ್ತಲ್ಲ, ಅದೆಲ್ಲ ಪ್ರವಾಸಿಗರ ಸ್ಥಳ ಅಂದರೆ ಸ್ವರ್ಗದಂತೆ ಕಾಣುತ್ತೆ ಅಂತಲೇ ಹೇಳಬಹುದು. ಇನ್ನು ಪ್ರತಿ ವರ್ಷ ಇಲ್ಲಿಗೆ ಸುಮಾರು 70,000ಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಭೇಟಿ ಕೊಡ್ತಾರಂತೆ. ಸೊ ನೀವು ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಗೂಗಲ್ ಮಾಡಿ ಈ ಪ್ಲೇಸ್ನ ನೋಡಿ. ನೋಡಿದ್ರೆ ನೀವಂತೂ ನಿಜವಾಗ್ಲೂ ಸೊ ಇಂಥ ಒಂದು ಪ್ಲೇಸ್ ಜಗತ್ತಲ್ಲಿ ಇದೆಯಾ ಅಂತ ನಿಮಗೂ ಕೂಡ ಅನಿಸುತ್ತೆ. ಸೊ ಆ ಥರ ಇರುವಂತಹ ಸ್ಥಳ ಇದು. ಸಲಾಟಿ ಉಪ್ಪು ಭರಿತ ಭೂಮಿಯ ಮೇಲೆ ತೆಳುವಾದ ನೀರಿನ ಹೊದಿಕೆ. ಈ ಆ ಹೊದಿಕೆ ಥರ ಏನಿದೆ ಅದು ಆ್ಯಕ್ಚುಲಿ ನೀರಲ್ಲ, ಸೊ ನೀರು ಥರ ಉಪ್ಪು ಮಿಶ್ರಿತ ನೀರು ಅಂತಲೇ ಹೇಳಬಹುದು. ಸೊ ಆ ರೀತಿ ಆ ಪದರ ಏನಿದೆ ಅದು ತುಂಬ ತೆಳುವಾಗಿ ಮಿರರ್ ರೀತಿ ಕಾಣ್ತಾ ಇರುತ್ತೆ. ಇದು ನೋಡೋರನ್ನು ಮಂತ್ರಮುಗ್ನಗೊಳಿಸುತ್ತೆ ಅಂತಲೇ ಹೇಳಬಹುದು. ಇಲ್ಲಿನ ಪ್ರವಾಸಿಗರಿಗೆ ಸೂರ್ಯ, ಮೋಡ, ಆಕಾಶ ಹಾಗೂ ಇತರೆ ಪ್ರತಿಬಿಂಬಗಳು ನೆಲದ ಮೇಲೆ ಕಾಣೋದ್ರಿಂದ, ಅಂದರೆ ಈಗ ಒಂದು ಮಿರರ್ನ ನಾವು ಆಕಾಶಕ್ಕೆ ಹಿಡಿದ್ರೆ ಆಕಾಶ ನೆಲದಲ್ಲಿ ಇದೆಯೇನೋ ಅನ್ನಿಸ್ತಲ್ಲ. ಸೊ ನಾವಲ್ಲಿ ಹೋಗಿ ಓಡಾಡೋದು ಮಾಡೋದು ಮಾಡಿದಾಗ ಸೊ ನಾವು ಆಕಾಶದಲ್ಲೇ ಓಡಾಡ್ತಿದ್ದೀವೇನೋ ಅನ್ನುವಂಥ ಅನುಭವ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇದ್ದೆ ಸಲಾರ್ ಡಿ ಉಯಿನಿ ಅನ್ನೋ ಪ್ರದೇಶದ ಬಗ್ಗೆ. ವಿಶ್ವದ ಅದ್ಭುತ ಅಂತ ಅಂದರು ಈ ಪ್ರದೇಶವನ್ನು, ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ಕನ್ನಡಿಯಂತೆ ಕಾಣುತ್ತೆ, ಆಕಾಶ ಅದರಲ್ಲಿ ಪ್ರತಿಫಲಿಸುತ್ತೆ. ಅದನ್ನು ನೋಡಿದರೆ ಆಕಾಶ ಮತ್ತು ಭೂಮಿ ಒಟ್ಟಿಗೆ ಕೂಡಿ ಬಂದಂತೆ ಅನಿಸುತ್ತೆ. ಈ ಸ್ಥಳ ತನ್ನ ಅದ್ಭುತ ಸೌಂದರ್ಯಕ್ಕಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಪ್ರಪಂಚದ 7 ಅದ್ಭುತಗಳಲ್ಲಿ 8ನೇ ಅದ್ಭುತಕ್ಕೂ ಇದನ್ನು ಸೇರಿಸಬಹುದು ಅಂತ ಊಹೆ ಕೂಡ ಮಾಡಲಾಗಿತ್ತಂತೆ, ಆದರೆ ಅದನ್ನು ಸೇರಿಸೋಕ್ಕಾಗಿರಲಿಲ್ಲ. ಸೊ

ಖಂಡಿತವಾಗ್ಲೂ ಒಂದ್ಸಲ ಆದರೂ ಈ ಬೊಲಿವಿಯಾದ ಸಲಾಡಿ ಉಯಿನಿ ಅನ್ನೋ ಪ್ರದೇಶಕ್ಕೆ ನೀವು ಕೂಡ ಭೇಟಿಯನ್ನು ನೀಡಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತಷ್ಟು ಗೀತೆಗಳನ್ನು ಕೇಳುವ ಸಮಯ ಅವಕಾಶ ಇದೆ. ಮತ್ತಷ್ಟು ಮಾಹಿತಿಯ ಜೊತೆಗೆ ಮತ್ತಷ್ಟು ಹಾಡುಗಳನ್ನು ಕೇಳ್ತಾ ಹೋಗೋಣ. ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಸಲಾರ್ ಡಿ ಉಯಿನಿ ಬಗ್ಗೆ ಮಾತನಾಡ್ತಾ ಇದ್ದೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಿರರ್ ಅಂತ ಹೇಳಿ ಈ ಪ್ರದೇಶವನ್ನು ಕರೀತಾರೆ. ಇಲ್ಲಿ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿದ್ರೆ ಈ ಫೋಟೋಗಳನ್ನು ನೋಡಿದಾಗ ಅನಿಸುತ್ತೆ ನಾವು ಸಹ ಎಂದಾದರೂ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಬರುತ್ತೆ. ಅದರಲ್ಲಿ ಬಿಳಿ ಮೋಡಗಳಿಂದ ನೀಲಿ ಆಕಾಶದ ಪ್ರತಿಬಿಂಬ, ಸಂಜೆಯ ಬಣ್ಣಗಳ ಪ್ರತಿಬಿಂಬ ಮತ್ತು ರಾತ್ರಿಯಲ್ಲಿ ಆ ನಕ್ಷತ್ರಗಳು ರಿಫ್ಲೆಕ್ಟ್ ಆದಾಗ ಆ ಪ್ರತಿಬಿಂಬ ಕಾಣುತ್ತಲ್ಲ ನೀರಿನ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ನಕ್ಷತ್ರಗಳ ನಾವು ಆ್ಯಕ್ಚುಲಿ ನಕ್ಷತ್ರಗಳು ನಮ್ಮ ಸುತ್ತ ಸುತ್ತುತ್ತಿದ್ದೇನು ಅನ್ನೋ ಅಷ್ಟು ಭಾಸ ಆಗುತ್ತೆ. ವಿಶ್ವದ ಅತಿ ದೊಡ್ಡ ಕನ್ನಡಿ ಹಾಗೆಯೇ ಇದು ಭೂಮಿ ಮತ್ತು ಆಕಾಶದ ನಡುವಿನ ಅದ್ಭುತವಾದ ಸಂಗಮ ಅಂತ ಅನ್ಸದೇ ಇರೋದು ಯಾಕಂತ ಹೇಳಿದ್ರೆ, ಸೊ ಆ ಜಾಗ ಅಷ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಸಂದೇಶ ಕಳಿಸಿದರೆ, ಮೇಡಮ್ ನೀವು ಹೇಳಿದ ಜಾಗಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಡಂತೂ ಸಖತ್ತಾಗಿದೆ, ಹಾಡು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮೈತ್ರಿಯವರು ಸಾಕಷ್ಟು ವಿಷಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಶುಭ ಸಂಜೆ, ವಿಷಯ ಚೆನ್ನಾಗಿದೆ ಅಂತ ಹೇಳಿ ಬಳ್ಳಾರಿಯ ಕಂಪ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ರಮೇಶ್ ಅವರು. ಸೊ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸಲಾರ್ ಡಿ ವಿನಿ ಬಗ್ಗೆ ನಿಮಗೆ ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಈ ಟಾಪಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಅರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕೊನೆಯ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಎಂಜಾಯ್ ಮಾಡಿ.

ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:03:13. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡೋ ಹೊತ್ತು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಪೆಪ್ಪಿ ಹಾಡುಗಳು, ಹ್ಯಾಪಿ ಮೂಡ್ನ ಹಾಡುಗಳು ಎಲ್ಲವೂ ಮೂಡಿ ಬರುತ್ತೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಹಾಗೆ ಜೊತೆಗೆ ಒಂದು ವಿಷಯ ಸಹ ಇರುತ್ತೆ. ವಿಷಯ ಏನು ಅಂತ ಈಗಲೇ ತಿಳಿಸ್ಬಿಡ್ತೀನಿ. ಕ್ಲೂ ಕೊಟ್ಟು ನೀವೇ ತಿಳಿಸಿ ಅಂತ ಕೇಳೋದಿಲ್ಲ. ವಿಷಯ ಏನು ಅಂದರೆ, ಇತ್ತೀಚೆಗೆ ಫ್ರೆಂಡ್ ಜೊತೆ ಮಾತಾಡೋವಾಗ ಸಿನಿಮಾ ವಿಷಯ ಬಂತು. ಆಗ ಅವ್ರು ಹೇಳ್ತಾ ಇದ್ರು, ಮುಂಚೆ ಥರ ಆಡಿಯನ್ಸ್ ಈಗ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡ್ತಿಲ್ಲ, ಈಗಿನ ಸಿನಿಮಾಗಳು ಅಷ್ಟಾಗಿ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಿಲ್ಲ ಅಂತ. ಅವ್ರು ಹೇಳಿದ್ದು ನಿಜನೇ ಅಲ್ವಾ ಅಂತ ಅನ್ನಿಸ್ತು. ಇವತ್ತು ಶುಕ್ರವಾರ, ಅಂದರೆ ಸಿನಿಮಾಗಳ ವಾರ. ಹಾಗಾಗಿ ನಮ್ಮ ಇವತ್ತಿನ ಟಾಪಿಕ್, ವೀಕ್ಷಕರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂದರೆ ಆ ಸಿನಿಮಾದಲ್ಲಿ ಇರಬೇಕಾದಂಥ ಮೇನ್ ಕ್ವಾಲಿಟೀಸ್ ಏನು. ಚಿತ್ರಗಳನ್ನ ಥಿಯೇಟರ್ನಲ್ಲಿ ನೋಡೋದಕ್ಕೆ ಯಾವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ವೀಕ್ಷಕರು ಕನ್ಸಿಡರ್ ಮಾಡ್ತಾರೆ, ಯಾವ ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ. ಯಾಕಂದರೆ ನೀವು ಕೂಡ ವೀಕ್ಷಕರೇ ಅಲ್ವಾ. ನಿಮ್ಮ ಪ್ರಕಾರ ನೀವು ಸಿನಿಮಾನ ಥಿಯೇಟರಲ್ಲಿ ನೋಡಬೇಕು ಅಂತ ಅಂದರೆ ಆ ಒಂದು ಸಿನಿಮಾದಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು, ಯಾವ ಅಂಶಗಳು ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಹಾಗೆ ಯಾವ ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡ್ತೀರಾ, ಈ ಸಿನಿಮಾ ಬಂದರೆ ನಾನು ಖಂಡಿತ ಥಿಯೇಟರ್ಗೆ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ, ಅದು ಯಾವ ಒಂದು ಅಂಶಗಳನ್ನ ಡಿಪೆಂಡ್ ಆಗಿ ನೀವು ಆ ಒಂದು ನಿರ್ಧಾರವನ್ನು ತಗೊಳ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9408090103, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಹೊಚ್ಚ ಹೊಸ ಚಿತ್ರ ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶುಕ್ರವಾರ ಅಲ್ವಾ, ಹಾಗಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಸಿನಿಮಾ ರಿಲೀಸ್ ಆಯಿತು ಅಂದರೆ ಆ ಸಿನಿಮಾನ ನೋಡಬೇಕು ಅಂದರೆ ಯಾವ ಕ್ವಾಲಿಟೀಸ್ನ ನೀವು ಕನ್ಸಿಡರ್ ಮಾಡ್ತೀರಾ, ಆ ಕ್ವಾಲಿಟೀಸ್ ಇದೆ ಅಂತ ನೀವು ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತೀರಾ ಅಂತ ಕೇಳಿದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಆ ಸಿನಿಮಾದಲ್ಲಿ ದರ್ಶನ್ ಅವರು ಇದ್ರೆ ಯಾವುದೇ ಅಂಶಗಳನ್ನ ಪರಿಗಣಿಸದೇನೆ ನಾವು ಸಿನಿಮಾಗೆ ಹೋಗ್ತೀವಿ ಮೇಡಮ್ ಅಂತ ಹೇಳ್ತಾ ಇರೋದು ದೀಪಕ್ ದಾವಣಗೆರೆಯಿಂದ. ಮೆಚ್ಚಿನ ನಟರ ಸಿನಿಮಾನ ಯಾವುದೇ ಅಂಶವನ್ನ ಪರಿಗಣಿಸದೆ ನಾವು ನೋಡ್ತೀವಿ ಅನ್ನೋದು ಇವರ ಮಾತು. ಹಾಗೆ ಮುಂದಿನ ಸಂದೇಶವನ್ನ ನೋಡೋದಾದ್ರೆ ಕತೆ ಸಾಂಗ್ಸ್ ಎರಡು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿಯಿಂದ. ಹಾಗೆ ಯಾರಿದು, ಹಾಯ್ ಮೇಡಮ್ ನಮಸ್ತೆ ಹೇಗಿದ್ದೀರಾ ಅಂತ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ. ಒಂದು ಫಿಲಮ್ನಲ್ಲಿ ವೀಕ್ಷಕರು ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕು ಅಂದರೆ ಸ್ವಲ್ಪ ಹಾರರ್, ಸ್ವಲ್ಪ ಕಾಮಿಡಿ, ಸ್ವಲ್ಪ ರೊಮ್ಯಾನ್ಸ್, ಒಳ್ಳೊಳ್ಳೆ ಹಾಡುಗಳು ಇರಬೇಕು. ಸ್ಪೆಷಲಿ ಹಾರರ್ ಜಾಸ್ತಿ ಭಯಾನಕವಾಗಿ ಇದ್ದರೆ ತುಂಬ ಜನ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಪೂಜಾ ಕಶ್ಯಪ್ ಅವರು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ನೋಡಿ. ಸ್ನೇಹಿತರು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂದರೆ ಒಬ್ಬ ವೀಕ್ಷಕರಾಗಿ ನಾವು ಸಿನಿಮಾನ ನೋಡಬೇಕು ಅಂದರೆ ಯಾವೆಲ್ಲ ಅಂಶಗಳು ಮುಖ್ಯ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಸಂದೇಶಗಳನ್ನ ನೋಡ್ತಾ ಸಾಗೋದಾದರೆ ರವಿ ಬಟ್ಟಲೇರಿಯವರು ಹೇಳಿದರು ಕತೆ ಅಥವಾ ಸಾಂಗ್ಸ್ ಎರಡೂ ಚೆನ್ನಾಗಿರಬೇಕು ಅಂತ. ಹೌದು, ಸಿನಿಮಾದ ಕಂಟೆಂಟ್ ಅಥವಾ ಸ್ಟೋರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ.

ಚಿತ್ರದ ಕತೆ, ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು ಅಂದರೆ ಬರೀ ಮೌತ್ ಪಬ್ಲಿಸಿಟಿಯಿಂದಾನೇ ಜನರು ಥಿಯೇಟರ್ಗೆ ಬರ್ತಾರೆ. ಅಂತಹ ಉದಾಹರಣೆಗಳು ಸಾಕಷ್ಟಿವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಟೋರಿ ಚೆನ್ನಾಗಿದ್ರೂ ಆಡಿಯನ್ಸ್ಗೆ ಯಾಕೋ ಏನೋ ಇಷ್ಟ ಆಗೋದಿಲ್ಲ, ಯಾವುದೋ ಕಾರಣಕ್ಕೆ ಇಷ್ಟ ಆಗೋದಿಲ್ಲ. ಅಂತಹ ಟೈಮ್ನಲ್ಲಿ ಸಿನಿಮಾಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹೀಗೆ ಮತ್ತಷ್ಟು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತಾರೆ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೆ. ಯಾವೆಲ್ಲ ಫ್ಯಾಕ್ಟರ್ಸ್ ಅಂತ ನಿಮಗೆ ಗೊತ್ತಿದೆ ಅಂತ ಅಂದರೆ ನಮಗೆ ಮೆಸೇಜ್ ಮಾಡಿ, ಯಾಕೆಂದರೆ ನೀವು ಕೂಡ ಸಿನಿಮಾ ವೀಕ್ಷಕರಲ್ವಾ. ಸೊ ನಿಮ್ಮ ಮನಸ್ಸಲ್ಲಿ ಸಿನಿಮಾ ಹೀಗಿದ್ರೆ ನಾನು ಥಿಯೇಟರ್ಗೆ ಹೋಗಿ ನೋಡ್ತೀನಿ ಅನ್ನೋದಾದರೆ ಆ ಅಂಶಗಳನ್ನ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:17. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು.

ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ ಗೀತೆ ಹರಿಚರಣ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನಿಲ್ ಸಿಜೆ ಅವರ ಸಂಗೀತ.

ಇನ್ನೀಗ ಕೇಳಿ ಲವ್ ಮಾಕ್ ಟೈಲ್ 3 ಚಿತ್ರದ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮತ್ತು ಧ್ವನಿಯಾಗಿರುವುದು ನಕುಲ್ ಅಭಯಂಕರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ
5: ಆನಂದಮಯ ಈ ಜಗ ಹೃದಯ.
6: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇನ್ನೀಗ ಕೇಳಿ ಮೆಜೆಸ್ಟಿಕ್ 2 ಚಿತ್ರದ ಗೀತೆ, ಸಂತೋಷ್ ವೆಂಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಗಿರೀಶ್ ರಾಮ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿನು ಮನಸ್ಸು ಅವರದ್ದು.

ನಮ್ಮ ಮುಂದಿನ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಲ್ಯಾಂಡ್ ಲಾರ್ಡ್ ಚಿತ್ರದ್ದು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅಜನೀಶ್ ಲೋಕನಾಥ್ ಭೀ.

0: ಸಾರಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
3: ಚಂದದ ಗುಡಿ, ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ಬೆಂಗಳೂರು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?

0: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ. ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನೊಂದು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ತುರುವಾನೂರು ಮಲ್ಲಿಕಾರ್ಜುನ್ ಎಂ ವಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು, ಮೃತ್ಯುಂಜಯ ದೊಡ್ಡವಾಡ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ್ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50

0: ಸದಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆಪಲ್, 11:00 ಸವಿನೆನಪು, 11:30 ಸ್ಟಂಪ್ಡ್. ಇನ್ನು 12:05 ವನಿತಾ ವಿಹಾರದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಗಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟೆಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳುಸುದ್ದೇಶ, ಸಂಕಲನ ಅನುಶ್ರೀ ಶ್ರೀ ಕಾಲುವೆಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರದಲ್ಲಿ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಕ್ಕಿಯ ಬಳಗದಲ್ಲಿ ಪ್ರತಿಭೆಯ ಪುಟ್ಟ ಸಂಗಮ, ಲಾಸಿಯಾ BK ಅವರ ಪರಿಚಯ, ಇವರೊಂದಿಗೆ ಆಶಾ. 3:00 ಗುಲ್ಮೋಹರ್. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ, ಪೆರೋವ್ಸ್ಕೈಟ್ ವಸ್ತುವಿನ ಕುರಿತು ಮಾಹಿತಿ KS ನಟರಾಜ್ ಅವರಿಂದ. 6:21 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆ ಬಿತ್ತನೆಗೆ ಬಿತ್ತನೆ ಪೂರ್ವ ಬೀಜೋಪಚಾರ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವೆಂಕಪ್ಪ ಪಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂಟಿಯಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಮಾಚಾರ ದರ್ಶನ, ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:30 ಯುವವಾಣಿ, ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ರಾಜಕುಮಾರ ಮಜುಂದಾರ್ ಅವರಿಂದ ಸಂತೂರು ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಮೈಸೂರು ಆಕಾಶವಾಣಿ ಸಂಸ್ಥಾಪಕರು MV ಗೋಪಾಲಸ್ವಾಮಿ. ಆಗ ಅವರು ವಿದೇಶದಿಂದ ಟ್ರಾನ್ಸ್ಮೀಟರ್ ತಂದಿದ್ದು, ಸ್ವಂತ ಖರ್ಚಿನಲ್ಲಿ ತಮ್ಮದೇ ಕೇಂದ್ರ ಮಾಡಿದ್ದು, ಇಡೀ ಭಾರತದಲ್ಲಿ ಖಾಸಗಿ ಬಾನುಲಿಯ ಆರಂಭ ಇದೇ ಅಂತ ದಾಖಲಾಗಿದ್ದು ಇದೆಲ್ಲ ನಮಗೆ ಗೊತ್ತು. ಈ MV ಗೋಪಾಲಸ್ವಾಮಿ ಅವರು ಎಲ್ಲವನ್ನ ಹೇಗೆ ಮಾಡಿದರು ಅಂತ ಅವರ ಪತ್ನಿ ಗೋಪಾಲಸ್ವಾಮಿ ಅವರು ನೆನಪಿಸಿಕೊಂಡಿದ್ದಾರೆ. MV ಗೋಪಾಲಸ್ವಾಮಿ ಅವರ ಸಾಹಸಗಳನ್ನು ವರ್ಣಿಸಿದ್ದಾರೆ. ಈಗ ಕೇಳೋಣ ಕಮಲಾ ಗೋಪಾಲಸ್ವಾಮಿ ಅವರ ಮಾತುಗಳು.
2: ಇದು 1935 ಇಸ್ವಿನಲ್ಲಿಯೇ ಮೈಸೂರು ಒಂಟಿಕೊಪ್ಪಲಿನಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿಯೇ ಆಕಾಶವಾಣಿ ಬಾನುಲಿ ಕೇಂದ್ರವನ್ನು ಶುರು ಮಾಡಿದ್ದು ಡಾಕ್ಟರ್ ಗೋಪಾಲ ಸ್ವಾಮಿ ಅವರು ಶುರು ಮಾಡಿದ್ದು. ಅವರಿಗೆ BBC ಪ್ರಸಾರ ಕೇಂದ್ರದಿಂದ ಬಾನುಲಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಒಂದು ಆಲೋಚನೆ ಬಂತು. ಅದು ಒಂದು ವ್ಯಕ್ತಿಯ ಧ್ವನಿಯನ್ನು ತರಂಗಗಳಲ್ಲಿ ಹಿಡಿದಬಹುದು ಅಲ್ಲದೆ ಏಕಕಾಲದಲ್ಲಿ ಅನೇಕ ಕಡೆ ಕೇಳುವ ಹಾಗೆ ಮಾಡುವುದು ಎಂದು ಉದ್ದೇಶದಿಂದ ಇದನ್ನು ಆರಂಭಿಸಿದೆ. ಮನೇಲಿ ಒಂದು 2 ವರ್ಷ ಅದು ಆದಮೇಲೆ ಅದು ಎಕ್ಸಿಬಿಷನ್ ಬಿಲ್ಡಿಂಗ್ಗೆ ತಗೊಂಡು ಹೋಗಿದ್ದು. ಲೆಟರ್ ಅವರು ಪ್ರೊಫೆಸರ್ ಸೈಕಾಲಜಿ ಆಗಿದ್ರು ಮಹಾರಾಜಾಸ್ ಕಾಲೇಜಿನಲ್ಲಿ. ಅವ್ರಿಗೆ ಆರ್ಟ್ ನಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ಈ ಒಂದು ಸಂಸ್ಕೃತಿ ಕಲೆ ಇದೆಲ್ಲ ಇದಾಗಬೇಕು ಅನ್ನೋ ಐಡಿಯಾ ಇದರಿಂದ ಅವ್ರು ಪ್ರಾರಂಭಿಸಿದ್ದು ಸ್ವಂತದಲ್ಲಿ. ಇದಕ್ಕೆಲ್ಲ ನಾನು ಸ್ವಂತ ಕೈನಿಂದ ದುಡ್ಡು ಹಾಕಿ ಒಂದು ಚಿಕ್ಕ ಟ್ರಾನ್ಸ್ಮಿಟರ್ ಮೊದಲು ಕೊಂಡ್ಕೊಂಡಿದ್ದು. ನಮ್ಮ ಅತ್ತೆ ಅವರಿಗೆ ಹಾಡು ಅಂದ್ರೆ ತುಂಬಾ ಅವರಿಗೆ ಅಭಿಲಾಷೆ ಜಾಸ್ತಿ. ನಾವುಗಳೆಲ್ಲಾನು ಅವ್ರಿಗೆ ಏನ್ ಬೇಕೋ ಯಾವ ತರ ಬೇಕೋ ಆ ತರದಲ್ಲಿ ಸಹಾಯ ಮಾಡಿಕೊಂಡು ಬಂದ್ವಿ ಅವ್ರಿಗೆ. ಆ ಟ್ರಾನ್ಸ್ಮಿಟರ್ ಅವರು ಅಮೆರಿಕನ್ ಜರ್ನಲ್ ಒಂದು ಅದನ್ನ ತರಿಸಿ ಅದರಲ್ಲಿ ಓದ್ಬಿಟ್ಟು ಅದ್ ಹೇಗೆ ಇದು ಮಾಡ್ಬೇಕು ಅನ್ನೋ ಇದರಿಂದ ಅದನ್ನ ತರಿಸ್ಬಿಟ್ಟು ಅದನ್ನ ದಿನ ಸಾಯಂಕಾಲ ಅವ್ರ ಕಾಲೇಜಿನಿಂದ ಬಂದ ಮೇಲೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರಾತ್ರಿ 12 ಗಂಟೆ ಆದ್ರೂ ಆಗ್ಬಹುದು, 1 ಗಂಟೆ ಆದ್ರೂ ಆಗ್ಬಹುದು, ಅದನ್ನ ಪ್ರಸಾರ ಮಾಡ್ತಾ ಇದ್ರು. ಆಗ ಹೊರಗಿನವರಿಗೆ 49 meter ವೇವ್ ಲೆಂಥ್ ನಲ್ಲಿ ಕೇಳಿ ರೇಡಿಯೋನಲ್ಲೇ ನಿಮ್ಗೆ ಹೇಗೆ ಬರ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ ಅಂತ ಎಲ್ಲ ಸಮಾಚಾರ ಅವ್ರಿಗೆ. VU7 ಅಂತ ಕಾಲ್ ಸಿಗ್ನಲ್ ಅದರಲ್ಲಿ ಇದಕ್ಕೆ ನೀವು ಜವಾಬ್ದಾರಿ ನಮಗೆ.

0: ನಾವು ಅದನ್ನ ಮುಂದೆ ಸರಿ ಮಾಡ್ಕೋಬಹುದು ಅಂತ ಹೇಳಿ ಬರ್ತಾ ಇದ್ರು. ಅವ್ರ ಕಡೆಯಿಂದ ಸಮಾಚಾರ ಬಂದ ಮೇಲೆ ಕೊಂಚ ಏನ್ ಮಾಡ್ಬೇಕು ಸರಿ ಮಾಡ್ಬೇಕಾದ್ರೆ ಅದನ್ನ ಮಾಡ್ಕೊಂಡು ಮುಂದುವರಿಸ್ತಾ ಇದ್ರು ಈ ಪ್ರಯೋಗದಲ್ಲಿ. ಅವರು ಕೆಲವು ನಮ್ಗೆ ಗುರ್ತಿರೋರು ಆಸ್ಥಾನ ವಿದ್ವಾನ್ಗಳು ಬಂದು ನಾವು ಅವ್ರನ್ನ ಕರೆದ್ರೆ ಪಾಪ ಅವರು ತುಂಬಾ ಸಂತೋಷದಿಂದ ಬಂದು ಈಗ ದೇವೇಂದ್ರಪ್ಪ ಅವರು ಇವರು ಚೌಡಯ್ಯ ಅವರೆಲ್ಲ ನಮ್ಗೆ ಬಂದು ಆಕಾಶವಾಣಿಯಲ್ಲಿ ತಾವೇ ಸ್ವಂತವಾಗಿ ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಬಂದು ಕೊಡ್ತಾ ಇದ್ರು. ಅವರಿಗೆ ನಾವು ಕೊಡ್ತಾ ಇದ್ದಿದ್ ಬರೀ ಒಂದು ಕಾಫಿ ಒಂದು ತಿಂಡಿ ಎಲೆ ಅಡಿಕೆ ಅಷ್ಟೇ. ಈ ಸಂಭಾವನೆ ಮಾತ್ರ ಅವ್ರು ಕೊಟ್ಟರು. ಅವ್ರನ್ನ ಕಾರ್ ಮೇಲೆ ಕರ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ಬಿಟ್ಟು ಬಿಟ್ಟು ಬರೋದು ಅವ್ರಿಗೆ ಅದೇ ತುಂಬಾ ಸಂತೋಷವಾಗಿತ್ತು. ಯಾಕೆ ಅಂದ್ರೆ ಇದು ಹೊಸದಾಗಿ ಶುರು ಆಗಿರೋದ್ರಿಂದ ತಮಗೂ ಒಂದು ಪ್ರಾಮುಖ್ಯತೆ ಬರುತ್ತೆ ಅನ್ನೋ ಯೋಚನೆಯಿಂದ ಅವರು ಹಾಗೆ ಮಾಡ್ತಾ ಇದ್ರು. ಜಗದೀಶ್ ಅಂತ ಹೇಳಿ ರೇಡಿಯೋ ಇಂಜಿನಿಯರ್ ಆಗಿ ತುಂಬಾ ಸಹಾಯ ಮಾಡಿದ್ರು ಅವರು. ವೆಂಕಟೇಶ್ ಮೂರ್ತಿ, ರಂಗು ಮತ್ತೆ ಅಶೋಕನ್ ಇವ್ರನ್ನೆಲ್ಲ ಕೊಂಚ ದಿವಸ ಆದ್ಮೇಲೆ ಒಂದು ವರ್ಷ ತಾವೇ ಸ್ವಂತವಾಗಿ ಮಾಡಿಕೊಂಡು ಒಂದು ಸ್ಥಿಮಿತಿಗೆ ಬಂದ್ಮೇಲೆ ಇವ್ರನ್ನೆಲ್ಲ ಇಟ್ಕೊಂಡು, ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ತುಂಬಾ ಕಾಗದಗಳು ಬರಬೇಕಾಗಿತ್ತು, ಅವಾಗ ಜವಾಬ್ ಕೊಡೋದಕ್ಕೆ ಇದಕ್ಕೆ ಟೈಮ್ ಇರಲಿಲ್ಲ ಅವರಿಗೆ. ವೆಂಕಟೇಶ್ ಮೂರ್ತಿ ಅವರು ಸ್ಟೆನೋಟೈಪಿಸ್ಟ್ ಆಗಿ ಬಂದು ಅವ್ರಿಗೆಲ್ಲ ಕಾಗದಗಳು ಬರ್ಕೊಡೋದಕ್ಕೆ ಮಾಡೋಕ್ಕೆ ಏರ್ಪಾಡು ಮಾಡಿ ಇವ್ರ ಸ್ವಂತ ಕಾಯಿನಿಂದ ಅವ್ರಗಳಿಗೆಲ್ಲ 25-25 ರೂಪಾಯಿ ಕೊಡ್ತಾ ಇದ್ರು. ಇವ್ರುಗಳೆಲ್ಲ ಹೊರಗೆ ಕೆಲಸ ಮಾಡ್ತಾ ಇದ್ರು, ಸಾಯಂಕಾಲದ ಹೊತ್ತು ಇವ್ರಿಗೆ ಬಂದು ಸಹಾಯ ಮಾಡ್ತಾ ಇದ್ರು. ಈ ಆಕಾಶವಾಣಿ ಗೌರ್ಮೆಂಟ್ ತಗೊಳ್ಳೋರಿಗೂ ಇವ್ರ ಸ್ವಂತ ಖರ್ಚಿನಿಂದಾನೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಕೊಂಚ ದಿವಸ ಆದ್ಮೇಲೆ ಇದೆಲ್ಲ ಕೊಂಚ ಇದು ಚೆನ್ನಾಗಿ ಬರ್ತಾ ಬರ್ತಾ ಬರ್ತಾ ನಾಲ್ಕ ಕಡೆಯಿಂದ ಅವ್ರಿಗೆ ಪತ್ರಗಳು ಬಂತು. ಆವಾಗ ಇನ್ನೂ ದೊಡ್ಡ ಟ್ರಾನ್ಸ್ಮಿಟರ್ ಒಂದು ಕೊಂಡುಕೊಂಡ್ರು. ಎಲ್ಲ ಸ್ವಂತವಾಗಿ ಕೈನಿಂದ ಹಾಕಿ ಮಾಡಿ ಮಾಡಿ ಒಂದು ಸ್ಥಿಮಿತಕ್ಕೆ ಬಂದ್ಮೇಲೆ ಇದಕ್ಕೆ ಸ್ವಂತವಾಗಿ ಒಂದು ಕಟ್ಟಡ ಬೇಕು. ಇದು ಮನೆ, ನಮ್ಮ ಮನೆಯಲ್ಲಿ ನಾವು ಮಾಡಿದ್ರಿಂದ ಅದು ಜಾಗ ಸಾಲದು, ಬರೋರು ಹೋಗೋರಿಗೆ ಜಾಗನೇ ಇಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಅಲ್ಲಿ ಇವಾಗ ಇದೆಯಲ್ಲ ಆಕಾಶವಾಣಿ, ಅಲ್ಲಿ ಖಾಲಿ ಸೈಟ್ ಇತ್ತು. ಇವ್ರು ದಿನಾ ಸವಾರಿ ಹೋಗೋರು ಕುದುರೆ ಮೇಲೆ,
1: ಕುದುರೆ ಇಟ್ಟಿದ್ರು,
0: ಕುದುರೆ ಇಟ್ಕೊಂಡಿದ್ರು, ಅದರಲ್ಲಿ ಸವಾರಿ ಹೋಗೋರು. ಖಾಲಿ ಬಿದ್ದಿದೆಯಲ್ಲ, ಜಾಗ ಚೆನ್ನಾಗಿದೆ, ಅಷ್ಟು ಓಪನ್ ಸ್ಪೇಸ್ ಇರೋದ್ರಿಂದ ಆಕಾಶವಾಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಯಾರು ಸೇರಿದ್ದು ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಆ ದಿವಾನ್ರನ್ನ ಹೋಗಿ ನೋಡಿದ್ರು. ದಿವಾನ್ರು ಮೆಂಬರ್ ಆಫ್ ಕೌನ್ಸಿಲ್, ಅವ್ರ ಕಡೆಯಿಂದ ಅವ್ರಿಗೆ ಸೈಟ್ ಸಿಕ್ಕೋದಕ್ಕೆ ಸೌಕರ್ಯ ಆಯ್ತು. ಅಲ್ಲಿ ಆವಾಗ ಕೋನೆನ್ಸ್ಬರ್ಗರ್ ಅಂತ ಆರ್ಕಿಟೆಕ್ಟ್ ಇದ್ರು, ಜರ್ಮನ್ ಆರ್ಕಿಟೆಕ್ಟ್, ಅವ್ರ ಸಹಾಯ ಪಡೆದು ಈ ಬಿಲ್ಡಿಂಗ್ ಅನ್ನೆಲ್ಲ ಕಟ್ಟಿದ್ರು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಕಮಲಾ ಗೋಪಾಲಸ್ವಾಮಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವರಿಷ್ಠ ಭಾಜಪಾ ನೇತಾ ಸುವೇಂದು ಅಧಿಕಾರಿ ಭಾಜಪಾ ವಿಧಾಯಕ ದಲಸ್ಯ ನೇತಾ ನಿರ್ವಾಚಿತಃ. ಸಹ ಪಶ್ಚಿಮಬಂಗ ಪ್ರದೇಶಸ್ಯ ಪ್ರಥಮಃ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ಭವಿತುಂ ಸಜ್ಜಃ ಅಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೋಮನಾಥ ಮಂದಿರಂ ಭಾರತಸ್ಯ ದೃಢತಾಯಾಃ, ಏಕತಾಯಾಃ, ಸಭ್ಯತಾಯಾಃ ಚ ಬಲಸ್ಯ ಕಾಲಾತೀತಂ ಪ್ರತೀಕತ್ವೇನ ವರ್ಣಿತಂ. ಡಿಆರ್ಡಿಒ ತಥಾ ಭಾರತೀಯ ವಾಯುಸೇನೆಯ ಸ್ವದೇಶೀಯಸ್ಯ ತಾರಾಗ್ಲೈಡ್ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣಂ ಸಫಲತಯಾ ಪೂರಿತಂ. ಅಪಿ ಚ ಭಾರತಸ್ಯ ಸಿಮರನ್ಜೀತ್ ಕೌರ್ ಇತ್ಯೇಷಾ ಸಾಂಘಾಯಿ ನಗರೆ ಆರ್ಚರಿ ವರ್ಲ್ಡ್ ಕಪ್ ಸ್ಟೇಜ್ 2 ಮಧ್ಯೆ ಮಹಿಳಾನಾಂ ರಿಕರ್ವ್ ಉಪಾಂತ್ಯ ಚಕ್ರೀಯ ದ್ವಂದ್ವೇ ಪ್ರವಿಷ್ಟವತಿ. ಅಥ ವಾರ್ತಾಃ ವಿಸ್ತರೇಣ. ಪಶ್ಚಿಮಬಂಗ ಪ್ರದೇಶೆ ಭಾಜಪೇತಿ ದಲಸ್ಯ ವರಿಷ್ಠ ನೇತಾ ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮಬಂಗ ಪ್ರದೇಶೆ ಭಾಜಪಾ ವಿಧಾಯಕ ದಲಸ್ಯ ನೇತೃತ್ವೇನ ನಿರ್ವಾಚಿತಃ, ಯೇನ ತಸ್ಯ ರಾಜ್ಯಸ್ಯ ಪ್ರಥಮಃ ಭಾಜಪಾ ಮುಖ್ಯಮಂತ್ರಿ ಭವಿತುಂ ಮಾರ್ಗಃ ಪ್ರಶಸ್ತಃ ಅಭವತ್. ವಿಧಾಯಕ ದಲಸ್ಯ ಸಭಾಯಾಂ ಅಧಿಕಾರಿಣಃ ನಾಮ ಪ್ರಸ್ತಾವಿತಮಾಸೀತ್. ತಥಾಚ ಕೇಂದ್ರೀಯ ಗೃಹಮಂತ್ರಿಣ ಅಮಿತ್ ಶಾಹೇನ ನವನಿರ್ವಾಚಿತಾನಾಂ ಭಾಜಪಾ ವಿಧಾಯಕಾನಾಂ ದಲಸ್ಯ ವರಿಷ್ಠ ನೇತ್ರೀಣಾಂ ಚ ಉಪಸ್ಥಿತೌ ಔಪಚಾರಿಕ ರೂಪೇಣ ಘೋಷಿತಂ.
5: लगभग 8 प्रस्ताव और समर्थन प्राप्त हुए हैं और सभी प्रस्ताव और समर्थन एक ही नाम के मिले हैं. उसके बाद दूसरे नाम के लिए भी सबको समय दिया गया, पर्याप्त समय दिया गया, मगर कोई दूसरा नाम नहीं आया.

0: ರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಅಭಿಯಾನೆ ದ್ವಿತೀಯ ಅಂತಾರಾಷ್ಟ್ರೀಯ ಪ್ರವಾಸ ಸಮೀಕ್ಷಾ ಮಂಚೆ ಪ್ರತಿನಿಧಿದಲಸ್ಯ ಪ್ರಮುಖಾನ್ ಸಂಬೋಧಯನ್ ಆಸೀತ್.
1: अप्रोच टू माइग्रेशन गवर्नेंस
2: भारत ने 23 देशों के साथ प्रवासियों की आवाजाही के लिए व्यापक द्विपक्षीय समझौते और समझौता ज्ञापन किए हैं तथा निष्पक्ष और नैतिक आवाजाही के लिए कई और अन्य समझौतों पर विचार किया जा रहा है. भारत का लक्ष्य अवैध पलायन, तस्करी और सामाजिक सुरक्षा में मौजूद कमियों जैसी चुनौतियों से निपटते हुए समावेशी, मानवीय और भविष्य के लिए तैयार ढांचे का निर्माण करना है.
0: प्रशासनेन उक्तं यत् सम्पूर्णे देशे गृह एलपीजी इत्यस्य आपूर्तिः सुकरः अस्ति. कस्मिन्नपि वितरणसंस्थायां शुष्कतायाः सूचना नास्ति. नवदिल्ल्याम् अन्तर्मन्त्रालयीयं वार्तालापं सम्बोधयन्ति पेट्रोलियम् प्राकृतिक गैस मन्त्रालयस्य सचिवः सुजाता शर्मा इत्येषा उक्तवती यत् प्रशासनस्य प्रयासः अस्ति यत् देशीय ग्राहकेभ्यः गैस इत्यस्य अभावः न भवेत् तथा च पश्चिम एशियायाः विकसित स्थितौ मूल्यानि स्थिराणि एव भवेयुः.
3: भारत सरकार ने ये कोशिश की अभी तक कि कोई प्राइस इंक्रीज ना हो और इसके लिए एक्साइज ड्यूटी भी कम की. इसके अलावा और भी बहुत सारे कदम लिए, जैसे कि रिफाइनरीज के अंदर एलपीजी प्रोडक्शन को इंक्रीज करना, पीएनजी कनेक्शंस को प्रमोट करना, हमारे फर्टिलाइजर प्लांट्स को भी धीरे धीरे बढ़ाया गया और अब लगभग 98% तक उनकी सप्लाई इंश्योर की गई है.
0: आकाशवाण्या स्वीय 90तमस्य वार्षिकोत्सवस्यावसरे अद्य राष्ट्रिय राजधान्यां मैराथन इत्यस्य आयोजनं कृतम्. प्रायः 3.5 किलोमीटर मितं मैराथन इत्येतत् आकाशवाणी भवनात् आरभ्य कृषिभवने, रेलभवने, आरबीआई भवने च भूत्वा पुनः आकाशवाण्याम् एव समाप्तम्. आकाशवाण्याः दूरदर्शनस्य प्रसारभारत्याः च कर्मचारिणः स्वीय परिवारस्य सदस्यैः च सह अस्यां मैराथन धावन प्रतियोगितायां भागं गृहीतवन्तः. सर्वे प्रतिभागिनः धावन समापन पदकं प्राप्तवन्तः. पुरुष महिला विभागयोः शीर्षत्रयेभ्यः धावकेभ्यः पारितोषकानि प्रदत्तानि. अस्माकं संवाददात्रानुसारं प्रसारभारत्याः सीईओ गौरव द्विवेदी, आकाशवाण्याः महानिर्देशकः राजीव कुमार जैनः च स्पर्धायै हरितध्वजं प्रदर्शितवन्तौ. भारतस्य सिमरनजीत कौर इत्येषा अद्य सांघाई नगरे आयोजितस्य आर्चरी वर्ल्ड कप स्टेज 2 इत्यस्मिन् महिलानां रिकर्व व्यक्तिगत स्पर्धायाः उपान्त्यचक्रीय द्वन्द्वे प्रविष्टवती इति वार्ताः.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿ ಅವಲೋಕನ. ವಿಷಯ: ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಶೃಂಗಸಭೆ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪುಮಾ ಮುಂತಾದ 7 ಬಿಗ್ ಕ್ಯಾಟ್ಗಳ ವಂಶದ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ 1ನೇ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1ರಂದು ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400 ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2 ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
5: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
6: ಏನಾಗಲಿ ಮುಂದೆ ಸಾಗುನಿ,
7: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

0: ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
6: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
7: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
5: ಒಂದೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು

0: ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 243,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ

0: ಸ್ಪಂದನೆ ನೀಡಿದ್ದು ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿಯಿದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಕೃಷಿ ರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಒಂದು ಜಾಹೀರಾತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ, ಸಹಜ ಕೃಷಿ ಮತ್ತು ಆರೋಗ್ಯ ರಕ್ಷಣೆ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
3: ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ನೈಸರ್ಗಿಕ ಕೃಷಿ ನಮಗೆ ಯಾಕೆ ಬೇಕು ಈ ವಿಷಯವನ್ನು ನಾವು ತಿಳ್ಕೊತ ಹೋದಾಗ, ಇವತ್ತು ನಾವು ಪತ್ರಿಕೆಯಲ್ಲಿ ಮತ್ತು ಆ ಕಡೆ ಈ ಕಡೆ ಕೇಳ್ತಾ ಇದ್ದೇವೆ, ತರಕಾರಿಯಲ್ಲಿ ವಿಷಯುಕ್ತ ಅಂಶಗಳು ನಾವು ಓದಿದ್ದೇವೆ ಇತ್ತೀಚೆಗೆ. ಹಾಗಾಗಿ ಅಂದರೆ ಈಗ ಸೊಪ್ಪು ತರಕಾರಿಗಳು ಮತ್ತು ಕ್ಯಾಬೇಜ್, ಕಾಲಿಫ್ಲವರು ಈ ಥರ ತರಕಾರಿಗಳ ಬಗ್ಗೆ ನಾವು ಕೇಳಿದಾಗ ಉತ್ಸುಕರಾಗಿ ನಾವು ತರಕಾರಿಯನ್ನು ಖರೀದಿ ಮಾಡೋಕ್ಕೆ ತುಂಬ ಇಷ್ಟಪಡ್ತೇವೆ. ಆದರೆ ನಿಜಾಂಶ ಅದನ್ನು ನಾವು ತಿಳ್ಕೊಂಡಾಗ ತುಂಬ ಭಯಾನಕ ಮತ್ತು ತುಂಬ ಬೇಸರ ಆಗುತ್ತೆ. ಏನಂದರೆ, ನಾವು ಇತ್ತೀಚೆಗೆ ಪತ್ರಿಕಾ ವರದಿಯಲ್ಲಿ ಒಂದು ಅಂಶ ಗಣನೆಗೆ ತಂದಿದ್ದರು, ಅದೇನೆಂದರೆ ಈಗ ಸೊಪ್ಪು ತರಕಾರಿಗಳಲ್ಲಿ ಮತ್ತು ಕೆಲವೊಂದು ಬೇರೆ ಬೇರೆ ತರಕಾರಿಗಳಲ್ಲಿ, ಈಗ ತೊಂಡೆಕಾಯಿ ಇರ್ಬೋದು ಮತ್ತು ಹಾಗಲಕಾಯಿ ಇರ್ಬೋದು, ಈ ಥರ ತರಕಾರಿಗಳಲ್ಲಿ ಸೀಸದ ಅಂಶ, ಆ ಲಿಡ್ ಜಾಸ್ತಿ ಅಲ್ಲಿ ಕಂಡುಬಂದಿದೆ. ಅದು ವಿಷಯುಕ್ತ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ದೇಹಕ್ಕೆ ಹಾನಿಕಾರಕ, ಈ ಎಲ್ಲ ಅಂಶಗಳು ಅಲ್ಲಿ ಬರೆದಿದ್ರು. ಇದು ಕೇಳಿದಾಗ ತುಂಬ, ಈ ದಿನನಿತ್ಯ ನಮಗೆ ಈ ತರಕಾರಿಗಳು ಬೇಕು ಬೇಕು. ಟೊಮೆಟೊ ಕೂಡ ನಮಗೆ ದಿನನಿತ್ಯ ತೀರಾ ಅವಶ್ಯಕ. ಹಾಗಾಗಿ ಈ ತರಕಾರಿ ಇಲ್ಲದೆ ನಮ್ಮ ದಿನ ಶುರು ಆಗೋದೇ ಇಲ್ಲ. ಇವತ್ತು ಯಾವುದೇ ಆಹಾರ ಇರಲಿ, ತರಕಾರಿ ಇವು ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ತರಕಾರಿಗಳನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅಂತ ನಾವು ಹೇಳ್ಕೊತಾ ಬರ್ತಾ ಇದ್ದೇವೆ. ಇದರ ಮಹತ್ವ ನಾವು ಈಗ ನಮಗೆ ಗೊತ್ತಾಗ್ತಾ ಇದೆ. ಬನ್ನಿ, ಈ ವಿಷಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಅನಿಲ್ ಕುಮಾರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಹೇಳಿ ಸರ್, ನೈಸರ್ಗಿಕ ಕೃಷಿ ಅಂದರೆ ಏನು, ಯಾಕೆ ಈಗ ನಮ್ಮ ರೈತರು ತಮ್ಮಂಥ ವಿಜ್ಞಾನಿಗಳು ಮತ್ತೆ ಮತ್ತೆ ಇದಕ್ಕೆ ಮಹತ್ವ ಕೊಡ್ತಾ ಇದ್ದೀರಿ, ಒಂದೊಂದಾಗಿ ಹೇಳಿ.
4: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ, ಹಾಗೂ ಗ್ರಾಹಕರಿಗೂ ನಮಸ್ಕಾರ. ಮೊದಲಿಗೆ ತಾವು ಹೇಳಿದ್ರಿ, ಇತ್ತೀಚಿನ ವರದಿ ಪ್ರಕಾರ ಬೆಂಗಳೂರಿನಲ್ಲಿ ತರಕಾರಿಗಳಲ್ಲಿ ಸೀಸದ ಅಂಶ ಮತ್ತು ಲಘು ಅಂದರೆ ಹೆವಿ ಮೆಟಲ್ಸ್ ಅಂತ ಏನು ಹೇಳ್ತೀವಿ, ಅವು ಇತ್ತೀಚೆಗೆ ನಾವು ಕಂಡಿದ್ದಂಥ ನೋಡಿದ್ದೀವಿ. ಸೊ ಮೊದಲಿಗೆ ಹೆವಿ ಮೆಟಲ್ಸ್ ಅಪ್ಪ ಅಂತ ಹೇಳಿದ್ರೆ ಏನೆಲ್ಲ ಅಂತ ಹೇಳಿದ್ರೆ, ಲೆಡ್ ಆಗಿರ್ಬೋದು, ಅದೇ ನೀವು ಹೇಳ್ದಂಗೆ ಸೀಸ ಆಗಿರ್ಬೋದು, ಕ್ಯಾಡ್ಮಿಯಂ, ಆರ್ಸನಿಕ್, ಮರ್ಕ್ಯೂರಿ ಮತ್ತು ಕ್ರೋಮಿಯಂ ಅಂತ ಅಂಶಗಳನ್ನು ಇವನ್ನ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಇವು ಇತ್ತೀಚಿನ ದಿನಗಳಲ್ಲಿ ತರಕಾರಿಗಳು ಕೂಡ ಹೆಚ್ಚಿಗೆ ಅಂದರೆ ಅಂಶ ಕಂಡು ಬಂದಿರುವಂಥದ್ದು ಒಂದು ದೊಡ್ಡ ಆಘಾತಕಾರಿ ಸಂಗತಿನೇ. ಸೊ ಮತ್ತು ಮುಖ್ಯವಾಗಿ ಯಾವೆಲ್ಲ ತರಕಾರಿಗಳಲ್ಲಿ ಇವೆಲ್ಲ ಜಾಸ್ತಿ ಇರ್ತವೆ ಅಂತ ಹೇಳಿದ್ರೆ, ತಾವು ಹೇಳಿದಾಗೆ ಸೊಪ್ಪಿನ ತರಕಾರಿಗಳಲ್ಲಿ ಅಂದರೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ದಂಟಿನ ಸೊಪ್ಪಾಗಿರ್ಬೋದು, ಸ್ಪಿನಾಚ್ ಆಗಿರ್ಬೋದು, ಇವೆಲ್ಲ ಸೊಪ್ಪಿನ ತರಕಾರಿಗಳ ಜೊತೆಗೆ ಆ ಬೇರಿನ ತರಕಾರಿಗಳು ಅಂತ ಹೇಳ್ತೀವಿ, ಅಂದರೆ ರೂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಅಂದರೆ ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ರ್ಯಾಡಿಶ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು. ಈ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವರದಿಯಲ್ಲಿ ಗಮನಿಸ್ತಾ ಇದ್ದೆ, ಬದನೆಕಾಯಲ್ಲಿ ಕೂಡ ಈ ಒಂದು ಸೀಸದ ಅಂಶ ಇರುವಂಥದ್ದನ್ನು ನಾವು ನೋಡಿದ್ವಿ. ಸೊ ಇವನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದಾಗ, ಮನುಷ್ಯನಿಗೆ ಲಿವರ್ ಸಮಸ್ಯೆ ಆಗಿರ್ಬೋದು, ಬುದ್ಧಿಮಾಂದ್ಯತೆ ಆಗಿರ್ಬೋದು, ಇಂಪಾರ್ಟೆನ್ಸಿ ಅಂತೇಳಿ ಬಂಜೆತನೆ ಅಂತ ಅಂಶ ಆಗಿರ್ಬೋದು, ಅಥವಾ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಈ ಆಗುವಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಮುಖ್ಯವಾಗಿ ಏನೆಲ್ಲ ಕಾರಣಗಳಪ್ಪ ಅಂತ ಹೇಳಿದ್ರೆ, ಏನು ಕಾರ್ಖಾನೆಗಳಿಂದ ಎಫ್ಲೂಯೆಂಟ್ಸ್ ಬರ್ತಾವಲ್ಲ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅಂತೇಳಿ, ಅದನ್ನು ನೀರಿನ ಮೂಲದ ಅಂದರೆ ಯಾವುದೋ ಒಂದು ಕೆರೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆರೆಗಳ ಮೂಲದಲ್ಲಿ ಸೇರಿಸಿ, ಆ ಕೆರೆಗಳಿಂದ ನಾವೇನಾದರೂ ಆ ನೀರನ್ನ ಬಳಕೆ ಮಾಡಿಕೊಂಡು ನಾವು ಕೃಷಿ ಮಾಡಿದಾಗ ಅಥವಾ ತರಕಾರಿ ಬೆಳೆದಾಗ ಈ ಅಂಶಗಳನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ವೇಸ್ಟ್ ವಾಟರ್ ಇರಿಗೇಷನ್ ಅಂತ ಹೇಳ್ತೀವಿ, ಅಂದರೆ ಆ ಕೊಳಚೆ ನೀರನ್ನ ಡೈರೆಕ್ಟಾಗಿ ನೇರವಾಗಿ ನಾವು ಅಂದರೆ ಶುದ್ಧೀಕರಣ ಮಾಡದೆ ನಾವು ಬಳಕೆ ಮಾಡಿದಾಗ ಈ ಒಂದು ಅಂಶಗಳನ್ನು ನಾವು ನೋಡ್ತೀವಿ. ಜೊತೆಗೆ ಎಲ್ಲಾದರೂ ಮೈನಿಂಗ್ ಏರಿಯಾಸ್ ಅಂತ ಹೇಳ್ತೀವಿ, ಅಂದರೆ ಎಲ್ಲಾದರೂ ಗಣಿ ಪ್ರದೇಶಗಳಲ್ಲಿದ್ದಾಗ ಕೂಡ ಈ ಥರ ಲಘು ಅಂದರೆ ಹೆವಿ ಮೆಟಲ್ಸ್ನ ಇರುವಂಥ ಕಂಟಾಮಿನೇಷನ್ಸ್ನ ನೋಡ್ತೀವಿ. ಜೊತೆಗೆ ಪೊಲ್ಯೂಷನ್ಸ್ ಅಂದರೆ ಈಗ ನೀರಿನ ಮಾಲಿನ್ಯ ಆಗಿರ್ಬೋದು, ಮಣ್ಣಿನ ಮಾಲಿನ್ಯ ಆಗಿರ್ಬೋದು, ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಆಗತಕಾರಿ ಅಂತ ಹೇಳಿದ್ರೆ ಅವೈಜ್ಞಾನಿಕ ಕೃಷಿ ಪದ್ಧತಿಗಳು, ಅದರಲ್ಲಿ ಎಕ್ಸೆಸಿವ್ ಫರ್ಟಿಲೈಸರ್ಸ್ ಅಂದರೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಅತಿ ಹೆಚ್ಚಾಗಿ ರಾಸಾಯನಿಕ ಕೀಟನಾಶಕಗಳು ಮತ್ತು ಕಳೆನಾಶಕಗಳನ್ನ ಬಳಕೆ ಮಾಡೋದ್ರಿಂದ ಕೂಡ ಈ ಒಂದು ಅಂಶಗಳು ತರಕಾರಿಯಲ್ಲಿ ಬರುವಂಥದ್ದು ಸಾಧ್ಯತೆಗಳು ಇರ್ತವೆ.
3: ನಿಜವಾಗೂ ಡಾಕ್ಟ್ರೆ, ಈಗ ನಾವು ಸಹಜ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಕೇಳ್ತಾ ಇದ್ವಿ, ಆದರೆ ಇವತ್ತು ಇದು ಈ ಒಂದು ಭಯಾನಕ ಅಂಶ ನಾವು ಓದಿದ್ವಿ ಮತ್ತು ಕೇಳಿದ್ವಿ, ಆದರೆ ಇವತ್ತು ನಮ್ಮನೆ ಬಾಗಿಲಿಗೆ ಬಂದಾಗ ಇದು ಎಷ್ಟೊಂದು ಭಯಾನಕ ಅಂತ ನಮ್ಮ ಒಬ್ಬ ಗ್ರಾಹಕರಾಗಿ ನಾವು ಆತಂಕ ಪಡಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಒಂದು ಈ ತರಕಾರಿಗಳಿಗೆ ಇವೆಲ್ಲ ಹೊತ್ಕೊಳ್ಳೋಕ್ಕೆ ಇವೆಲ್ಲ ಅಂಟ್ಕೊಳ್ಳೋಕ್ಕೆ ಏನು ಕಾರಣ ಇರ್ಬೋದು ಡಾಕ್ಟ್ರೆ?
4: ಸರ್, ಅದೇ ಮುಖ್ಯವಾಗಿ ನಾನು ಆಗಲೇ

0: ಪದ್ಧತಿಯಲ್ಲಿ ಕೆಲವೊಂದು ಬ್ಯಾನ್ ಆಗಿರುವಂಥ ಫರ್ಟಿಲೈಸರ್ಸ್ ಆಗಿರ್ಬೋದು, ಬ್ಯಾನ್ ಆಗಿರುವಂಥ ಕೀಟನಾಶಕಗಳಾಗಿರ್ಬೋದು ಅಥವಾ ಪೀಡನಾಶಕಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಳೆನಾಶಕಗಳಾಗಿರ್ಬೋದು, ಸೊ ಇವನ್ನ ನಾವು ಬಳಕೆ ಮಾಡಿದಾಗ ಸೊ ಇವು ಏನಾಗುತ್ತೆ, ಮಣ್ಣಿನ ಮಾಲಿನ್ಯ ಆಗುತ್ತೆ, ಜೊತೆಗೆ ನೀರಿನ ಮಾಲಿನ್ಯ ಆಗುತ್ತೆ. ಅದರಿಂದ ಬೆಳೆದಂಥ ನಾವು ತರಕಾರಿ ಅಂತಲ್ಲ, ಇವನ್ನು ಹಾಲಿನಲ್ಲಿ ಕೂಡ ಈ ಒಂದು ಅಂಶಗಳನ್ನ ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ಹೆವಿ ಮೆಟಲ್ಸ್ ಏನಿರ್ತಾವೆ, ಇವು ಸೀಸದ ಅಂಶ, ಹುಲ್ಲಿನ ಮುಖಾಂತರ ಹಸುವಿನ ಇದಕ್ಕೆ ದೇಹಕ್ಕೆ ಸೇರಿ ಹಸುವಿನಿಂದ ಹಾಲಿನಲ್ಲಿ ಬರುವಂಥ ಅಂಶಗಳು ಕೂಡ ಹೆಚ್ಚಿಗೆ ಇರ್ತದೆ. ಹಂಗಾಗಿ ಈ ಒಂದು ಕಂಟಾಮಿನೇಷನ್ ನಾವು ತಡಿಬೇಕು ಅಂತ ಹೇಳಿದಾಗ ಶುದ್ಧವಾಗಿರುವಂಥ ಮಣ್ಣು ಅಂದರೆ ಶುದ್ಧವಾಗಿರುವಂಥ ಕೃಷಿ ಮಾಡಬೇಕು. ಅದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ NMNF ಅಂತ ಅಂದರೆ ನೈಸರ್ಗಿಕ ಕೃಷಿನ ಒಂದು ನ್ಯಾಷನಲ್ ಮಿಷನ್, ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು NMNF ಅಂತೇಳಿ ಮಿಷನ್ ಮೋಡಲ್ಲಿ ಕೇಂದ್ರ ಸರ್ಕಾರ ಕೂಡ ಕಳೆದ ಎರಡು ವರ್ಷಗಳಿಂದ ಉತ್ತೇಜನ ಮಾಡ್ತಾ ಇದೆ. ಇದರಿಂದ ಸಹಜ ಕೃಷಿ ಆಗಿರ್ಬೋದು ಅಥವಾ ಸಾವಯವ ಕೃಷಿ ಆಗಿರ್ಬೋದು, ಸೊ ಈ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಾಗ ನಮಗೆ ಈ ಥರದ ಒಂದು ಏನು ನಾವು ಆಹಾರನ ಶುದ್ಧವಾದ ಆಹಾರನ ನಾವು ಉತ್ಪಾದನೆ ಮಾಡ್ಬೋದು. ಸೊ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಶುದ್ಧವಾದ ಅಂದರೆ ನೈಸರ್ಗಿಕ ಕೃಷಿ ಒಂದೇ ಅಂತಲ್ಲ, ಈವನ್ ನಾವು ಯಾವುದಾದ್ರೂ ಬೇರೆ ಕೃಷಿಯಲ್ಲಿ ಕೂಡ ನಾವು ವೈಜ್ಞಾನಿಕ ಕೃಷಿ ಅಂದರೆ ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರಗಳು ಬಳಕೆ ಮಾಡೋದ್ರಿಂದ, ಶಿಫಾರಸು ಮಾಡಿದ್ರಿಂದ ಕೀಟನಾಶಕಗಳು ಬಳಕೆ ಮಾಡೋದ್ರಿಂದ ಅಂದರೆ ಎಷ್ಟು ಪ್ರಮಾಣ ಮಾಡಿರ್ತೀವೋ ವೈಜ್ಞಾನಿಕವಾಗಿ ಅಷ್ಟು ಪ್ರಮಾಣ ಮಾಡೋದ್ರಿಂದ ನಮಗೆ ಕ್ಲೀನ್ ಫುಡ್ ಅಂದರೆ ಒಳ್ಳೆ ಶುದ್ಧವಾದ ಆಹಾರನ ಉತ್ಪಾದನೆ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ನಾನು ನೈಸರ್ಗಿಕ ಕೃಷಿ ಹೇಳ್ತಾ ಇದ್ದೆನಲ್ಲ, ನೈಸರ್ಗಿಕ ಕೃಷಿ ಅಂತ ಹೇಳಿದ ತಕ್ಷಣ ಏನೂ ಇಲ್ಲ, ನಿಮಗೆ ನೈಸರ್ಗಿಕವಾಗಿ ಏನು ನೈಸರ್ಗಿಕ ಸಂಪನ್ಮೂಲಗಳು ನಿಮ್ಮ ತೋಟದ ಸುತ್ತಲೂ ಏನು ಸಿಗ್ತಾವೋ ಅದನ್ನು ಬಳಕೆ ಮಾಡಿಕೊಂಡು ಅದರ ಜೊತೆಗೆ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲಾನ ಬಳಕೆ ಮಾಡಿಕೊಂಡು ಅದರಿಂದ ಯಾವುದೇ ಒಂದು ಪದಾರ್ಥಗಳಂದರೆ ನೈಸರ್ಗಿಕವಾಗಿ ಏನಾದರೂ ಪದಾರ್ಥಗಳನ್ನ ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ನೈಸರ್ಗಿಕ ಕೀಟಗಳ ಬಳಕೆ ಮಾಡಿಕೊಂಡು ಕೃಷಿನ ನಾವು ಬಳಕೆ ಮಾಡಿಕೊಂಡಾಗ ಅದನ್ನು ನೈಸರ್ಗಿಕ ಕೃಷಿ ಅಂತೇಳಿ ನಾವು ಹೇಳ್ತೇವೆ.
1: ತುಂಬ ಭಯಾನಕ ಮತ್ತು ಅಷ್ಟೇ ಜನರಲ್ಲೂ ಕೂಡ ಒಂದು ಆತಂಕ ಈಡು ಮಾಡುವಂತಹ ಈ ಒಂದು ಹೊಸ ತರಕಾರಿಗಳು ಮತ್ತು ಸೊಪ್ಪಿನ ಅಂಶಗಳನ್ನು ನಾವು ತೆಗೆದುಕೊಂಡಾಗ, ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ನಾವು ಒಬ್ಬ ಗ್ರಾಹಕರಾಗಿ ನಮಗೆ ಹಸಿ ಹಸಿ ತರಕಾರಿ ಆ ಅಗದಿ ಏನು ತಾಜಾ ತರಕಾರಿ ಅಂತ ನಾವು ಹೋಗಿ ಖರೀದಿ ಮಾಡಿಬಿಡ್ತೇವೆ. ಈಗ ಈ ಯಾವುದು ವಿಷಯುಕ್ತ ತರಕಾರಿ, ಯಾವುದು ಸಹಜ ತರಕಾರಿ, ಇದು ಹೇಗಾದರೂ ಕಂಡಿಡಿಯೋಕ್ಕಾಗುತ್ತಾ ಕಣ್ಣಿನಲ್ಲಿ? ನಾವು
0: ಖಂಡಿತ ಕಣ್ಣಿನಲ್ಲಿ ಅಂದರೆ ನೋಡಿದ ತಕ್ಷಣ ನಮಗೆ ಕಂಡುಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ಬಟ್ ಆದರೆ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈಗ ನೈಸರ್ಗಿಕ ಕೃಷಿಯಿಂದ ನೈಸರ್ಗಿಕ ಕೃಷಿ ಅಂತೇಳಿ ಯಾರಾದರೂ ಒಬ್ಬ ರೈತ ಮಾರಾಟ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಅವರಿಗೆ PGPR ಸರ್ಟಿಫಿಕೇಟ್ ಆಗಿರ್ಬೋದು, ಇಲ್ಲ IMO ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಿಂದ ರೆಗ್ಯುಲರ್ ಕಾಂಟ್ಯಾಕ್ಟ್ ಫಾರ್ಮರ್ ಅಂತ ಹೇಳಿರ್ತಾರೆ. ಅಂದರೆ ಈಗ ನಮಗೆ ರೆಗ್ಯುಲರ್ ಆಗಿ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಅಂತ ಫಾರ್ಮರು ನೈಸರ್ಗಿಕವಾಗಿ ಬೆಳೀತಾ ಇರ್ತಾರೆ. ಈಗ ಒಂದು ಇತ್ತೀಚೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೈಸರ್ಗಿಕ ಕೃಷಿ ಅನ್ನೋದು ಒಂದು ಫ್ಯಾಷನ್ ಆಗಿ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ಸೊ ಅದರಲ್ಲಿ ನಿಜವಾದ ನೈಸರ್ಗಿಕ ಕೃಷಿ ರೈತನಿಂದ ಐಡೆಂಟಿಫೈ ಮಾಡಿ ಅಂದರೆ ಅವರನ್ನು ಗುರುತು ಮಾಡಿ ಅವರಿಂದ ನೀವು ಖರೀದಿ ಮಾಡಿದಾಗ ಮಾತ್ರ ನಿಮಗೆ ಒಂದು ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಲ್ಯಾಬ್ ಟೆಸ್ಟ್ ಅಂತೇಳಿ ಮಾಡ್ತೀವಿ. ಅಂದರೆ ಲ್ಯಾಬಲ್ಲೇ ನಾವು ಯಾವುದಾದ್ರು ಒಂದು ಲಾಟ್ ತೊಗೊಂಡ್ಬಿಟ್ಟು ರೈತನದು ಒಂದೇನೋ ಒಂದು 5 ಟನ್ 10 ಟನ್ ಬೆಳೆದಿರ್ತಾನೆ ಅಂತ ಹೇಳಿದಾಗ ಆ 1 KG ನಾವು ಅಥವಾ 1/2 KG ಪ್ರಮಾಣನ ನಾವು ಲ್ಯಾಬಲ್ಲಿ ವಿಶ್ಲೇಷಣೆ ಮಾಡಿದಾಗ, ಸೊ ನಮಗೆ ಅದರಲ್ಲಿ ಏನೇನು ಅಂಶಗಳಿದೆ ಅಂದರೆ ಹೆವಿ ಮೆಟಲ್ಸ್ ಕಂಟಾಮಿನೇಷನ್ಸ್ ಆಗಿದೆಯಾ, ಅಥವಾ ಸೀಸದ ಅಂಶ ಹೆಚ್ಚಿಗೆ ಇದೆಯಾ, ಅಥವಾ ಪೆಸ್ಟಿಸೈಡ್ ರೆಸಿಡ್ಯೂಸ್ ಸೊ ಇವೇನಾದರೂ ಹೆಚ್ಚಿಗೆ ಇದೆಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಅಂದರೆ ಪರ್ಮಿಸೇಬಲ್ ಲಿಮಿಟ್ಸ್ಗಿಂತ ಹೆಚ್ಚಿಗೆ ಇದೆಯಾ ಅಂತೇಳಿ ನಮಗೆ ಅದನ್ನು ನಾವು ಲ್ಯಾಬರ್ ಮುಖಾಂತರ ನೋಡ್ಬೋದು. ಬಟ್ ಏನಿದ್ರೆ ಕೂಡ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಹೋಗುತ್ತೆ, ಅಂದರೆ ರೈತ ಮತ್ತು ಗ್ರಾಹಕರ ವಿಶ್ವಾಸದ ಮೇಲೆ ಹೋಗುತ್ತೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ಗ್ರಾಹಕರು ಏನು ಮಾಡಬೇಕು ಅಂತೇಳಿದ್ರೆ ಆ ತರಕಾರಿನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ನೈಸರ್ಗಿಕವಾಗಿ ಬೆಳೆದಿದೆ ಅಂತೇಳಿದ್ರೆ ಅದು ಒಂದು ತಾಜಾ ತನ ಆಗಿರ್ಬೋದು, ತಾಜಾದ ಒಂದು ಬಣ್ಣ ಆಗಿರ್ಬೋದು, ನೈಸರ್ಗಿಕ ಬಣ್ಣ ಆಗಿರುತ್ತೆ, ಬಣ್ಣ ಮತ್ತು ಒಂದು ಪರಿಮಳ ನೈಸರ್ಗಿಕವಾಗಿ ಪರಿಮಳ ಬೀರ್ತಾ ಇರುತ್ತೆ. ಸೊ ಅದನ್ನು ಗ್ರಾಹಕರು ಕೂಡ ನೋಡ್ಬೋದು. ಕೆಲವೊಂದೇನಾಗುತ್ತೆ ಅಂದರೆ ಅತಿ ಹೆಚ್ಚಾಗಿ ನಾವು ಈ ರಾಸಾಯನಿಕಗಳು ಬಳಕೆ ಮಾಡಿದಾಗ ಅದು ತಾಜಾ ಪರಿಮಳ ಒಂದು ಹೋಗಿರುತ್ತೆ, ಮತ್ತು ತಾಜಾದ ಅಂದರೆ ನೈಸರ್ಗಿಕವಾಗಿರುವಂಥ ಬಣ್ಣ ಕೂಡ ಅದು ತರಕಾರಿ ಆಗಿರ್ಬೋದು ಯಾವುದೇ ಒಂದು ಬೆಳೆಯಲ್ಲಿ ಕಳ್ಕೊಳ್ಳೋಂಥ ಪದಾರ್ಥಗಳು ನೋಡ್ಬೋದು. ಸೊ ಇವನ್ನ ನಾವು ಅಂದರೆ ಓವರ್ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಅನುಭವದ ಮುಖಾಂತರ ನಾವು ಅದನ್ನು ಹೇಳ್ಬೋದು ಹೊರತು ಏನಿದ್ರೆ ಕೂಡ ಬರಿಗಣ್ಣಿನಲ್ಲಿ ನಾವು ನೈಸರ್ಗಿಕವಾಗಿ ಬೆಳೆದಿರುವಂಥ ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಹೇಳೋದು ಭಾಳ ಕಷ್ಟ ಆಗುತ್ತೆ.
1: ಅಲ್ಲ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈಗ ನಾವು ತರಕಾರಿ ಖರೀದಿ ಮಾಡ್ಬೇಕಂದ್ರೆ ತಾವು ಹೇಳಿದ್ರಿ ನಿಗದಿಪಡಿಸಿದ ಅಂದರೆ ಅವರು ಸರ್ಟಿಫೈಡ್ ಅಂಗಡಿ ಇಟ್ಕೊಂಡವರು ಆ ಮೂಲಕ ಮತ್ತು ರೈತರ ಜೊತೆಗೆ ನಿರಂತರ ಸಂಪರ್ಕ ಇಟ್ಕೊಂಡವ್ರ ಜೊತೆ ಖರೀದಿ ಮಾಡಿದರೆ ಅದು ಸುಲಭ ಆಗುತ್ತೆ ಅಂದರೆ, ಈಗ ಹಾಗಲ್ಲ. ಈಗ ಯಾವ್ಯಾವ ರೈತರು ಬೆಳೀತಾರೋ ಅಥವಾ ರೈತರು ತಂದಿಟ್ಟಾರೋ ಅದನ್ನು ಎಲ್ಲರೂ ತೊಗೊಂಬಂದು ಇವತ್ತೆ ತರಕಾರಿ ಮಾರೋದನ್ನು ಒಂದು ಉದ್ಯೋಗ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಯಾರು ಯಾವ ತರಕಾರಿ ಮಾರ್ತಾ ಇದ್ದಾರೆ ಅನ್ನೋದು ಯಾರಿಗೆ ಗೊತ್ತಾಗಲ್ಲ. ಹೆಂಗೆ ಏನು ಮತ್ತೆ ಜನರ ಕತೆ
0: ಸಲ್ಲ ನೀವು ಹೇಳಿದ್ದು ಖಂಡಿತ ಕರೆಕ್ಟ್ ಸರ್. ಹಂಗಾಗಿ ಏನು ಮಾಡಬೇಕು ಅಂದರೆ ಈಗ

0: ಯಾವುದೇ ಒಂದು ರೈತ ಅಂದರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಒಂದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆ ಸಹಯೋಗದೊಂದಿಗೆ ರೈತರಿಗೆ ಫಸ್ಟ್ ಪಾಯಿಂಟ್ ರೈತರಿಗೆ ನಾವು ಅತಿ ಹೆಚ್ಚಾಗಿ ನಾವು ಅವ್ರಿಗೆ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅಂದರೆ ಅವರಿಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಅಂದರೆ ಈ ಥರ ಯಾವ ರೀತಿ ಶುದ್ಧವಾಗಿ ನೀವು ಆಹಾರ ಬೆಳಿಬೇಕು, ಶುದ್ಧವಾಗಿ ಆಹಾರ ಬೆಳಿಬೇಕಾದ್ರೆ ಯಾವ್ಯಾವ ರೀತಿ ನೀವು ಕೃಷಿ ಮಾಡಬೇಕು, ಅದರಲ್ಲಿ ನೈಸರ್ಗಿಕ ಕೃಷಿ ಪಾತ್ರ ಏನು, ಸಾವಯವ ಕೃಷಿ ಪಾತ್ರ ಏನು ಅಂತೇಳಿ ಮೊದಲನೇ ಹಂತದಲ್ಲಿ ನಾವು ಅವರಿಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಏನಪ್ಪ ಅಂತೇಳಿದ್ರೆ ರೈತನಿಗೆ ನಾವು ಗ್ರಾಹಕರನ್ನ, ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಿ ಎಫ್ ಪಿ ಒ ಅಂತ ಹೇಳ್ಬಿಟ್ಟು ರೈತ ಒಕ್ಕೂಟಗಳು ಕೂಡ ಆಗ್ತಾ ಇದೆ, ಅಂದರೆ ಸಾವಯವ ಒಕ್ಕೂಟಗಳಾಗ್ತಾ ಇದ್ದಾವೆ, ರೈತ ಒಕ್ಕೂಟಗಳಾಗ್ತಾ ಇದ್ದಾವೆ, ಸರ್ಕಾರಗಳಾಗಿರ್ಬೋದು ಇತ್ತೀಚಿನ ದಿನದಲ್ಲಿ ಉತ್ತೇಜನ ಮಾಡ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಂದಿನ ಹಂತಗಳಲ್ಲಿ ಖಂಡಿತವಾಗಿ ಒಂದು ಒಂದು ಶುದ್ಧವಾದ ಇರುವಂಥ ತರಕಾರಿ ಆಗಿರ್ಬೋದು ಇವನ್ನೆಲ್ಲನೂ ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಸಿಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ. ಬಟ್ ಈಗ ಅಟ್ ಪ್ರೆಸೆಂಟ್ ಏನಪ್ಪ ಹೇಳ್ಬೋದು ಅಂತ ಹೇಳಿದ್ರೆ ಈಗ ನಾವು ಏನಾದರೂ ತರಕಾರಿ ಖರೀದಿ ಮಾಡಬೇಕು ಅಂತ ಹೇಳಿದಾಗ ಸಾಧ್ಯವಾದಷ್ಟು ನಾವು ಒಂದು ತರಕಾರಿನ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ನೈಜ ಬಣ್ಣ ಇದೆಯಾ ಅಥವಾ ನೈಜವಾಗಿ ಅದು ಪರಿಮಳ ಬೀರ್ತಾ ಇದೆಯಾ ಅಂತೇಳಿ ಆ ರೀತಿ ಒಂದು ಗಮನಿಸಿದಾಗ ನಾವು ತರಕಾರಿ ಖರೀದಿ ಮಾಡ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಿ ಅಂದರೆ ಸಾವಯವ ಮಾಲ್ಸ್ ಅಂತೇಳಿ ಮಾರ್ಟ್ಸ್ ಅಂತೇಳಿ ಅಂದರೆ ಆರ್ಗ್ಯಾನಿಕ್ ಮಾರ್ಟ್ಸ್ ಅಂತ ಸುಮಾರು ಕಡೆ ನಗರ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ. ಸೊ ಅಲ್ಲಿ ನೀವು ಒಂದು ಗಮನಿಸಬೇಕಾಗಿರೋಂಥದ್ದು, ಯಾವುದೇ ಒಂದು ಖರೀದಿ ಮಾಡಬೇಕಾದ್ರೆ ಅದು ಸರ್ಟಿಫೈಡ್ ಆಗಿದೆಯಾ ಅಂತ ಒಂದು ಖರೀದಿ ಮಾಡ್ಕೊಳ್ಳಿ. ಸೊ ಸರ್ಟಿಫಿಕೇಷನ್ ಏಜೆನ್ಸಿ ಕೂಡ ಇದೆ, ಸುಮಾರಿದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಕನಿಷ್ಠ ಅಂತ ಹೇಳಿದ್ರೆ ಅಂದರೆ 2 ವರ್ಷ ಅಂತೂ ಅವನಿಗೆ ಆ ಒಂದು ಪ್ರೊಸೆಸ್ ಅಂತ ಹೇಳ್ತೀವಿ, ಕನ್ವರ್ಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ ಪ್ರೊಸೆಸ್ಸಲ್ಲಿದ್ದು ಅದರಲ್ಲಿ 2 ವರ್ಷ ಆದಮೇಲೆ ತರಕಾರಿ ಉತ್ಪಾದನೆ ಮಾಡಿದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವನಿಗೆ ಸರ್ಟಿಫೈಡ್ ಫಾರ್ಮರ್ ಇರುತ್ತೆ. ಅವರಿಗೆ
1: ಸರ್ಟಿಫೈಡ್ ಫಾರ್ಮರ್ ಆಯಿತು, ಈಗ ಸರ್ಟಿಫೈಡ್ ಮಾರುವವನಿಗೂ ಕೂಡ ಬೇಕಲ್ಲ.
0: ಸೊ ಅದು ಮಾರುವವನಿಗೆ ಭಾಳ ಕಷ್ಟ ಸರ್, ಯಾಕಂದರೆ ಇದು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಪ್ರತಿ ಒಂದು ದಿವಸ ಈಗ ಯಾರೋ ಯಾವುದೋ ರೈತನಿಂದ ಖರೀದಿ ಮಾಡ್ತಾ ಇರ್ತಾನೆ, ಅವನು ಬೇರೆ ಒಂದು 10 ಜನ ರೈತರಿಗೆ ಗ್ರಾಹಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಅದು ಭಾಳ ಕಷ್ಟ. ಬಟ್ ಸಾಧ್ಯವಾದಷ್ಟು ನಾವೇನು ಮಾಡ್ಬೋದಪ್ಪ ಅಂತೇಳಿದ್ರೆ ಈಗ ತರಕಾರಿಯಲ್ಲಿ ಇಲ್ಲದೆ ಇದ್ರೆ ಕೂಡ ಈಗ ಭತ್ತದಲ್ಲಾಗಿರ್ಬೋದು, ರಾಗಿಯಲ್ಲಾಗಿರ್ಬೋದು, ಬೇಳೆಯಲ್ಲಾಗಿರ್ಬೋದು, ಇವೆಲ್ಲನೂ ನಿಮಗೆ ಸರ್ಟಿಫೈಡ್ ಇರುವಂಥ ರೈತನಿಂದನೇ ಸುಮಾರು ಜನ ಈಗ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ನೈಸರ್ಗಿಕವಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಥವಾ ಸಾವಯವ ರೀತಿಯಲ್ಲೇ ಉತ್ಪಾದನೆ ಮಾಡ್ತಾ ಇದ್ದಾರೆ, ಈಗ ಅರಶಿನ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು. ಸೊ ಈ ಒಂದು ಪದಾರ್ಥಗಳು ಈಗ ಆಲ್ರೆಡಿ ಸರ್ಟಿಫೈಡ್ ಇರೋದ್ರಿಂದ ಸೊ ಅಂಥದನ್ನು ನಾವು ಖರೀದಿ ಮಾಡಿಕೊಂಡು ಬಳಕೆ ಮಾಡೋದ್ರಿಂದ ಮುಂದೆ ಬರುವಂಥ ಅನಾಹುತಗಳನ್ನ ನಾವು ಖಂಡಿತವಾಗಿ ತಡೀಬೋದು ಸರ್.
1: ಇನ್ನೊಂದು ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈಗ ತರಕಾರಿ ಬೆಳೆಯುವಂತಹವರಿಗೂ ಕೂಡ ನೀವು ಕೊಳಚೆ ನೀರು ಅಥವಾ ಏನು ಫ್ಯಾಕ್ಟ್ರಿ ನೀರನ್ನು ತ್ಯಾಜ್ಯವನ್ನು ಉಪಯೋಗಿಸ್ಕೊಂಡು ತರಕಾರಿ ಬೆಳೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬಾರ್ದು. ಇದು ಕೂಡ ಸರ್ಕಾರ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಇದೊಂದು ಮುಂಜಾಗ್ರತೆ ವಹಿಸಿದರೆ ಇನ್ನೂ ಉತ್ತಮ ಅಂತ.
0: ಹೌದು ಸರ್, ಖಂಡಿತವಾಗಿ ಈಗ ನಮ್ಮ ಒಂದು ಏನದು ಎಲ್ಲ ಒಂದು ಕೃಷಿ ವಿಜ್ಞಾನ ನಿಮಗೆ ಮೊದಲೇ ಹೇಳಿದೆ, ಕೇಂದ್ರ ಸರ್ಕಾರ ಈಗ ಏನದು NMNF ಅಂತ ನೈಸರ್ಗಿಕ ಕೃಷಿಗೆ ಕಳೆದ 2 ವರ್ಷಗಳಿಂದ ಸಿಕ್ಕಾಪಟ್ಟೆ ಏನದು ಅನುದಾನ ಆಗಿರ್ಬೋದು ಅಥವಾ ಅದಕ್ಕೆ ಮಹತ್ವ ಕೊಟ್ಬಿಟ್ಟು ಅತಿ ಹೆಚ್ಚಿನ ಪ್ರಚಾರ ಕ್ರಮಗಳು, ಅಂದರೆ ಇಡೀ ಭಾರತ ದೇಶದಾದ್ಯಂತ ಅತಿ ಹೆಚ್ಚಾಗಿ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈಗ ನಾವು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವುದೇ ಒಬ್ಬ ರೈತ ಏನಾದರೂ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅಥವಾ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ತರಬೇತಿಗಳಾದಾಗ ಅಥವಾ ನಾವು ಎಲ್ಲಾದರೂ ಒಂದು ಕಡೆ ಹೊರಾಂಗಣ ತರಬೇತಿಗಳಿಗೆ ಹೋದಾಗ ಕೂಡ ನಾವು ರೈತರಿಗೆ ನಾವು ಈ ಒಂದು ಏನು ಅಂಶಗಳಿಂದ ನೋಡಿ ಈ ಥರ ಮಾಡೋದ್ರಿಂದ ಶುದ್ಧವಾಗಿರುವಂಥ ಆಹಾರ ಉತ್ಪಾದನೆ ಆಗ್ತಾ ಇಲ್ಲ, ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ, ಇದಕ್ಕೆ ಪರ್ಯಾಯವಾಗಿ ಈ ರೀತಿ ಒಂದು ನೈಸರ್ಗಿಕವಾಗಿ ನೀವು ಕಡಿಮೆ ಮಾಡೋದ್ರಿಂದ ಖರ್ಚು ಕಡಿಮೆ ಬರುತ್ತೆ, ಜೊತೆಗೆ ಮಣ್ಣಿನ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಮಣ್ಣಿನ ಆರೋಗ್ಯ ವೃದ್ಧಿ ಆಯಿತು ಅಂತ ಹೇಳಿದ್ರೆ ಅದರಿಂದ ಬರುವಂಥ ಆಹಾರ ಕೂಡ ಒಳ್ಳೆಯ ಶುದ್ಧವಾಗಿರುವಂಥ ಆಹಾರ ಬರುತ್ತೆ, ಅದನ್ನು ಸೇವನೆ ಮಾಡಿದಂಥ ನಾವು ಕೂಡ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಿನವಾಗಿ ನಾವು ಪ್ರಚಾರಗಳು ಕೊಡ್ತಾ ಇದ್ದೀವಿ. ಜೊತೆಗೆ ಈಗ ಕೃಷಿ ಇಲಾಖೆಯಲ್ಲಿ ಕೂಡ ಐಡೆಂಟಿಫೈ ಮಾಡಿದ್ದಾರೆ, ಅಂದರೆ ನೈಸರ್ಗಿಕ ಕೃಷಿನ ಕೃಷಿ ಸಖಿಯರ ಮುಖಾಂತರ ಒಂದೊಂದು ಕ್ಲಸ್ಟರ್, ಅಂದರೆ ಒಂದೊಂದು ಪಂಚಾಯಿತಿಯಲ್ಲಿ ಒಂದು 500 ಜನಕ್ಕೆ ನಾವು ಒಂದು ರೈತರನ್ನ ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿಗಳನ್ನು ಕೊಟ್ಟುಬಿಟ್ಟು ಅವರಿಗೆ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕೊಂಡು ಅದರಿಂದ ಉತ್ಪಾದನೆ ಮಾಡಿ ಅಂತೇಳಿ ಈಗ ಒಂದು ಪ್ರಚಾರ ಕೊಡೋ ಕಾರ್ಯಕ್ರಮ ಒಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಆಗಿರ್ಬೋದು ಕೃಷಿ ಇಲಾಖೆಯ ಮುಖಾಂತರ ಅತಿ ಹೆಚ್ಚಾಗಿ ನಾವು ಪ್ರಚಾರ ಮಾಡಿ ಅವರಿಗೆ ರೈತರಿಗೆ ಅರಿವು ಮೂಡಿಸ್ತಾ ಇದ್ದೇವೆ.
1: ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಬೆಂಗಳೂರು ಅಂತ ಮಹಾನಗರದಲ್ಲಿ ತರಕಾರಿಗೆಲ್ಲ ತುಂಬ ಬೇಡಿಕೆ ಇದೆ, ಹಾಗಾಗಿ ಈಗ ಎಲ್ಲಾದರೂ ಒಂದು ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲಿ ಕೊಳಚೆ ನೀರನ್ನಾದರೂ ತೊಗೊಂಡು ನಾ ಬೆಳೆದು ಬಿಡ್ಬೋದು, ಅದನ್ನು ಮಾರ್ಕೋಬೋದು ಅಂತೇಳಿ ಈ ಥರ ಒಂದು ಹಪಹಪಿ ಮಾಡೋದ್ರಿಂದ ಅಮಾಯಕ ಜೀವಗಳಿಗೆ ಎಷ್ಟು ತೊಂದರೆ. ಇದು ಏನು ಸೀಸದ ಅಂಶ ಮತ್ತು ಉಳಿದ ಮಾರಕ ಏನು ವಿಷಯುಕ್ತ ಅನಿಲಗಳ ಅಂಶ ಒಬ್ಬ ತರಕಾರಿ ತಿಂದವರು ದೇಹದಲ್ಲಿ ಸೇರಿದರೆ ಅಲ್ಲಿ ಅವರ ದೇಹದಲ್ಲಿ ಎಷ್ಟೆಷ್ಟು ಅನಾಹುತ ಆಗ್ಬೋದು, ಯಾವ್ಯಾವ ಥರ ರೋಗಕ್ಕೆ ಅದು ಕಾರಣ ಆಗ್ಬೋದು, ನಾಳೆ ಇದಕ್ಕೆ ಯಾರು ಜವಾಬ್ದಾರರು, ಏನೋ ಇವರು

0: ಕುಟುಂಬಕ್ಕೋಸ್ಕರ ಎಲ್ಲೋ ಹೋದ ಕೊಳಚೆ ನೀರಲ್ಲಿ ತರಕಾರಿ ಬೆಳೆದ್ರಿಂದ ಅನಾಹುತ ಇಡೀ ಸಮಾಜಕ್ಕಾಗತ್ತೆ. ಇದನ್ನು ರಕ್ಷಣೆ ಮಾಡೋದು ತುಂಬಾ ಕಷ್ಟ ಅಲ್ಲ?
1: ಹೌದು, ಖಂಡಿತವಾಗ್ಲಿ ಸರ್. ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಗ್ರಾಹಕನ ವಿಷಯ ಆಗಿರ್ಬೋದು ಅಥವಾ ರೈತನ ವಿಷಯ ಆಗಿರ್ಬೋದು, ಯಾರೋ ಒಬ್ಬ ರೈತ ಆ ರೀತಿ ಮಾಡಬಹುದು. ನೀವು ಹೇಳ್ದಂಗೆ ಯಾವುದೋ ಒಂದು ಅಂದ್ರೆ ಕಂಟಾಮಿನೇಷನ್ ಇರುವಂಥದ್ದು, ಅಂದ್ರೆ ಕೆಟ್ಟ ನೀರನ್ನ ಬಳಕೆ ಮಾಡಿಕೊಂಡು ಅಥವಾ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಜಾಗದಲ್ಲಿ ಬೆಳೆಯುವಂಥ ಜಾಗಗಳಲ್ಲಿ, ಸೊ ಆ ರೀತಿ ಒಂದು ಒಂದು ವರ್ಗದ ರೈತರು ಇರ್ಬೋದು. ಬಟ್ ಕೆಲವೊಂದು ರೈತರು ನಿಜವಾಗ್ಲೂ ಈ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದಾಗ ಅವರಿಗೆ ಅವೇರ್ನೆಸ್ ಆಗಿ ಅರಿವಾಗಿ ಖಂಡಿತವಾಗಿ ಈಗ ಏನದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯುವಂಥ ಪರಿಸ್ಥಿತಿ ಅಂತೂ ಬಂದಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನೇ ನೋಡ್ತಾ ಇದ್ದೀನಿ, ಬೆಂಗಳೂರಿನಂಥ ಗ್ರಾಮದಲ್ಲಿರುವಂಥ ಅಂದರೆ ಬೆಂಗಳೂರಿನಂಥ ನಗರದಲ್ಲಿರುವಂಥ ಎಷ್ಟೋ ಜನ ಐ ಟಿ ಉದ್ಯೋಗ ಮಾಡ್ತಾ ಇರುವಂಥ ಐ ಟಿ ಅವರು ಮರಳಿ ಅವರ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅವರ ಜಮೀನುಗಳಿಗೆ ಮತ್ತೆ ನಾವು ಸಾವಯವ ರೀತಿಯಲ್ಲಿ ನಾವು ತರಕಾರಿ ನಾವೇ ಬೆಳ್ಕೋಬೇಕು, ಶುದ್ಧವಾದ ಆಹಾರ ಬೆಳ್ಕೋಬೇಕು ಅಂತೇಳಿ ಖಂಡಿತವಾಗಿ ಒಂದು ಗ್ರಾಹಕರಲ್ಲಿ ಕೂಡ ಅರಿವಾಗಿದೆ, ಜೊತೆಗೆ ಏನದು ರೈತರಲ್ಲಿ ಕೂಡ ಅರಿವಾಗಿದೆ. ಅರಿವು ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಏನದು ಶುದ್ಧವಾದ ಆಹಾರನ ನಾವು ಪಡಲಿಕ್ಕೆ ಸಹಕಾರಿಯಾಗುತ್ತೆ.
0: ಆಯಿತು ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೇ, ಪ್ರಸ್ತುತ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನೈಸರ್ಗಿಕ ಕೃಷಿಯ ಮಹತ್ವ ಎಷ್ಟಿದೆ, ವಿಷಯುಕ್ತ ತರಕಾರಿಗಳಿಂದ ಪಾರಾಗುವುದು ಹೇಗೆ, ವಿಷಯುಕ್ತ ತರಕಾರಿಗಳ ಇದು ಬೆಳೆಯುವುದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳಿದ್ರಿ, ನ್ಯಾಷನಲ್ ಮಿಷನ್ ಫಾರ್
1: ನ್ಯಾಚುರಲ್ ಫಾರ್ಮಿಂಗ್.
0: ಇದು ಕೂಡ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಆಗಲಿ, ನಮ್ಮ ರೈತರ ನಮ್ಮ ಗ್ರಾಹಕರ ಆರೋಗ್ಯ ಸುರಕ್ಷಿತವಾಗಿರಲಿ ಅಂತ ಆಶಿಸುತ್ತಾ ಆಕಾಶವಾಣಿಗೆ ಬಂದು ತಮ್ಮ ಈ ಒಂದು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ಗ್ರಾಹಕರು ಇರ್ತಾರೆ, ರೈತರಿರ್ತಾರೆ, ಡಾಕ್ಟರ್ ಅನಿಲ್ ಕುಮಾರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ.
1: ಸರ್, ನನ್ನ ಮೊಬೈಲ್ ಸಂಖ್ಯೆ 9743196196.
0: ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೂ ಸಹಜ ಕೃಷಿ ಮತ್ತು ಆರೋಗ್ಯ ರಕ್ಷಣೆ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಇದೀಗ ಕೇಳಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ.

0: ಇನ್ನೀಗ ಕೇಳಿ ಒಂದು ಜಾಹೀರಾತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ. ಇನ್ನು ನಾಳೆ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆ ಬಿತ್ತನೆಗೆ ಬಿತ್ತನೆ ಪೂರ್ವ ಬೀಜೋಪಚಾರ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವೆಂಕಪ್ಪ ಪಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ನೀರಗುಂಟಿಯ ಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2 ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿ

0: ಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.

ನಮಸ್ಕಾರ ಎಲ್ಲರಿಗೂ. ಈ ಸುಂದರ ಸಂಜೆಯ ಪ್ರೀತಿಯ ಶುಭಾಶಯಗಳು. ಗೆಳೆಯರೇ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವೊಂದು ವಿಶೇಷವಾದ ದಿನದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ನೀವೆಲ್ಲರೂ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬಿಳಿ ಬಣ್ಣದ ವಾಹನದ ಮೇಲೆ ಕೆಂಪು ಬಣ್ಣದ ಪ್ಲಸ್ ಗುರುತನ್ನು ನೋಡಿರ್ತೀರಲ್ವಾ? ಅದರ ಮೇಲೆ ದಯವಿಟ್ಟು ರಕ್ತದಾನ ಮಾಡಿ ಅಂತ ಬರೆದಿರುತ್ತೆ. ಅದನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದೇನು? ಖಂಡಿತವಾಗಿಯೂ ಸಹಾಯ ಮತ್ತು ಭರವಸೆ ಅನ್ನೋದು. ಇವತ್ತು ವಿಶ್ವ ರೆಡ್ ಕ್ರಾಸ್ ದಿನ. ಬರೀ ಇತಿಹಾಸದ ಪುಟಗಳಲ್ಲಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಬದುಕಿಗೂ ಸಹ ಇದು ತುಂಬ ಹತ್ತಿರವಾಗಿದೆ. ಯಾಕಂದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮಗೇ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಅದೆಷ್ಟೋ ಜನರಿಗೆ ಸಹಾಯ ಮಾಡಿರ್ತೀವಿ. ದಾರಿಯಲ್ಲಿ ಬಿದ್ದಿರ್ತಕ್ಕಂತಹ ಕಲ್ಲನ್ನ ಪಕ್ಕಕ್ಕೆ ಸರಿಸೋದಾಗಿರಲಿ, ಅಥವಾ ಯಾರೋ ಕೇಳಿದ ವಿಳಾಸವನ್ನು ಪ್ರೀತಿಯಿಂದ ಹೇಳೋದಾಗಿರಲಿ, ಈ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಒಬ್ಬ ರೆಡ್ ಕ್ರಾಸ್ ಕಾರ್ಯಕರ್ತ ಅಡಗಿರ್ತಾನೆ. ಯಾಕೆಂದರೆ ರೆಡ್ ಕ್ರಾಸ್ ಸಂಸ್ಥೆಯ ಮೂಲ ಉದ್ದೇಶವೇ ಮಾನವೀಯತೆ. ನಮಗೆ ಯಾರೋ ಸಹಾಯ ಮಾಡಿದಾಗ ಆಗುವಂತಹ ಆ ಒಂದು ನೆಮ್ಮದಿ ಇದೆಯಲ್ಲ, ಅದೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತಿಕೆ. ಏನಂತೀರಾ? ಇಂದಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ನಿಮ್ಮ ಜೊತೆಗಿರುವುದು ನಾನು, ನಿಮ್ಮ ಬಾನುಲಿ ಮಿತ್ರ ಕಿರಣ್ ಜಿ ಎಂ ಎಸ್. ಒಂದು ಅದ್ಭುತವಾದ ಹಾಡು ನಿಮಗಾಗಿ ಕಾಯ್ತಾ ಇದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು.

ಈ ದಿನದ ವಿಶೇಷತೆ ಏನು ಅಂತ ಕೇಳಿದರೆ ನಮಗೆ ಮೊದಲು ನೆನಪಾಗೋದು ಇದರ ಸಂಸ್ಥಾಪಕರಾದ ಜೀನ್ ಹೆನ್ರಿ ಡ್ಯುನಾಂಟ್ ಅವರು. ಅವರ ಜನ್ಮದಿನದ ನೆನಪಿಗಾಗಿಯೇ ಈ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತೆ. ಯಾವುದೇ ದೇಶ ಇರಲಿ, ಯಾವುದೇ ಧರ್ಮ ಇರಲಿ, ಯುದ್ಧದ ಸಮಯದಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ಜಾತಿ ಮತ ನೋಡದೆ ಚಿಕಿತ್ಸೆ ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಸಂಸ್ಥೆ ಶುರುವಾಗುತ್ತೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ರೆಡ್ ಕ್ರಾಸನ್ನು ಅತಿ ಹೆಚ್ಚಾಗಿ ನೆನಪಿಸ್ಕೊಳ್ತಕ್ಕಂಥದ್ದು ರಕ್ತದಾನ ವಿಷಯದಲ್ಲಿ. ಲಕ್ಷಾಂತರ ಜನರ ಪ್ರಾಣ ಉಳಿಸೋ ರಕ್ತದಾನ ಶಿಬಿರಗಳನ್ನು ಇವರು ಜಗತ್ತಿನಾದ್ಯಂತ ಹಮ್ಮಿಕೊಳ್ತಾ ಇರ್ತಾರೆ. ಪ್ರವಾಹ, ಭೂಕಂಪ ಅಥವಾ ಈಗ ತಾನೇ ನಾವು ಕಂಡುಬಂದಂತಹ ಸಾಂಕ್ರಾಮಿಕ ರೋಗಗಳ ಕಾಲದಲ್ಲಿ ಸರ್ಕಾರದ ಜೊತೆಗೂಡಿ ಸಾಮಾನ್ಯ ಜನರಿಗೆ ಮೊದಲು ನೆರವು ನೀಡೋದು ಇದೇ ಸಂಸ್ಥೆಯ ಸ್ವಯಂ ಸೇವಕರು. ಈ ಸಂಸ್ಥೆಯ ಅತಿ ದೊಡ್ಡ ಶಕ್ತಿ ಏನು ಅಂತ ಹೇಳಿದ್ರೆ ತಟಸ್ಥತೆ. ಇವರು ಯಾರ ಪರವೂ ಅಲ್ಲ, ಯಾರ ವಿರೋಧಿಯೂ ಅಲ್ಲ. ಕೇವಲ ನೋವಿನಲ್ಲಿರ್ತಕ್ಕಂತಹ ಮನುಷ್ಯರ ಪರವಾಗಿ ನಿಲ್ಲೋದೇ ಇವರ ಗುರಿ. ಗೆಳೆಯರೆ, ರೆಡ್ ಕ್ರಾಸ್ ಸಂಸ್ಥೆ ಅನ್ನೋದು ಬರೀ ವೈದ್ಯರು ಅಥವಾ ನರ್ಸ್ಗಳ ತಂಡವಲ್ಲ. ಇದರಲ್ಲಿ ನಮ್ಮ ನಿಮ್ಮಂತಹ ಲಕ್ಷಾಂತರ ಸಾಮಾನ್ಯ ಸ್ವಯಂ ಸೇವಕರಿದ್ದಾರೆ. ನಾವು ಕೂಡ ಇವತ್ತು ಒಂದು ಶಬ್ದ ಮಾಡೋಣ. ಯಾರೋ ಅಪರಿಚಿತರಿಗೆ ಕಷ್ಟ ಬಂದಾಗ ಬೆನ್ನೆಲುಬಾಗಿ ನಿಲ್ಲುವಂತಹ ಆ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ. ನಿಮಗೆ ಗೊತ್ತಾ, ಈ ಸಂಸ್ಥೆ ಇದುವರೆಗೆ 3 ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದೆ. ಹೀಗಿದೆ ಅಂದರೆ ಅದರ ಸೇವೆ ಎಷ್ಟು ದೊಡ್ಡದು ಅಂತ ನೀವೇ ಊಹಿಸಿ. ಮತ್ತೊಂದು ಇಂಪಾದ ಹಾಡು ನಿಮಗಾಗಿ ಬರ್ತಾ ಇದೆ, ಕೇಳಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿ,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಮಾತನಾಡಬೇಕಾದರೆ ಅವರ ಏಳು ಪ್ರಮುಖ ತತ್ವಗಳನ್ನು ನೆನಪಿಸಿಕೊಳ್ಳಲೇಬೇಕಾಗುತ್ತೆ. ಮಾನವೀಯತೆ, ನಿಷ್ಪಕ್ಷಪಾತ, ತಟಸ್ಥತೆ, ಸ್ವಾತಂತ್ರ್ಯ, ಸ್ವಯಂ ಸೇವಕ ಸೇವೆ, ಏಕತೆ ಮತ್ತು ಸಾರ್ವತ್ರಿಕತೆ. ಕೇಳೋದಕ್ಕೆ ಇವು ದೊಡ್ಡ ದೊಡ್ಡ ಪದಗಳಂತೆ ಅನಿಸ್ಬಹುದು, ಆದರೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಣ್ಣೆದುರು ಒಬ್ಬ ಮನುಷ್ಯ ಸಂಕಷ್ಟದಲ್ಲಿದ್ದಾಗ ಅವನು ಯಾರು, ಎಲ್ಲಿ ಅವನು ಅಂತ ಯೋಚನೆ ಮಾಡದೆ ನೆರವಿಗೆ ಧಾವಿಸುವುದು ಅಷ್ಟೇ. ಇನ್ನೊಂದು ಮುಖ್ಯವಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಈ ಸಂಸ್ಥೆ ಇವತ್ತು ಜಗತ್ತಿನ ಅತಿ ದೊಡ್ಡ ಮಾನವೀಯ ಜಾಲವಾಗಿ ಬೆಳೆದಿದೆಯಂತೆ. ಸುಮಾರು 190 ಹೆಚ್ಚು ದೇಶಗಳಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರು ಹಗಲು ಇರುಳು ಅಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೇ ನೋಡಿ, ಯಾವುದೋ ಒಂದು ಮೂಲೆಯಲ್ಲಿ ರಕ್ತದ ತುರ್ತು ಅವಶ್ಯಕತೆ ಇದೆ ಅಂದಾಗ ನಾವು ಮೊದಲು ಕರೆ ಮಾಡೋದು ಅಥವಾ ಸಂಪರ್ಕಿಸುವುದು ಈ ರೆಡ್ ಕ್ರಾಸ್ ರಕ್ತನಿಧಿಯನ್ನೇ ಅಲ್ವಾ? ಇವತ್ತಿನ ದಿನ ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಕೈಲಾದಷ್ಟು ರಕ್ತದಾನ ಮಾಡೋಣ, ಅಥವಾ ರಕ್ತದಾನದ ಬಗ್ಗೆ ಇರತಕ್ಕಂತಹ ತಪ್ಪು ಕಲ್ಪನೆಗಳನ್ನು ಜನರಿಂದ ದೂರ ಮಾಡೋಣ. ಯಾಕಂದರೆ ನಿಮ್ಮ ಒಂದು ಯೂನಿಟ್ ರಕ್ತ ಅದೆಷ್ಟೋ ಜನರ ಮನೆಯ ದೀಪವನ್ನು ಆರದಂತೆ ಕಾಪಾಡಿಕೊಳ್ಳಬಹುದು. ಅಂದಹಾಗೆ ನೀವ್ಯಾರಾದರೂ ಇತ್ತೀಚೆಗೆ ರಕ್ತದಾನ ಮಾಡಿದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸಹಾಯ ಪಡೆದ ಅನುಭವ ಇದೆಯಾ?

ಇನ್ನು ರಕ್ತದಾನದ ಬಗ್ಗೆ ಜನರಲ್ಲಿರ್ತಕ್ಕಂಥ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಮಾತನಾಡೋದಾದರೆ, ಅದೆಷ್ಟೋ ಜನಕ್ಕೆ ರಕ್ತದಾನ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಸಣ್ಣ ಭಯ ಅಥವಾ ಗೊಂದಲ ಇರುತ್ತೆ. ಅಂತಹ ಕೆಲವು ಮಿಥ್ಯೆ ಅಥವಾ ತಪ್ಪು ಕಲ್ಪನೆಗಳ ಅಸಲಿಯತ್ತನ್ನು ಇವತ್ತು ನೋಡ್ತಾ ಹೋಗೋಣ. ಮೊದಲನೇದು, ರಕ್ತದಾನ ಮಾಡಿದರೆ ಶಕ್ತಿ ಕಡಿಮೆ ಆಗುತ್ತೆ ಅಥವಾ ಸುಸ್ತಾಗುತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ. ಅಸಲಿಯತ್ತ ಏನಂದರೆ, ಖಂಡಿತ ಇಲ್ಲ. ಇದು ನಮ್ಮ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತ ಇರುತ್ತೆ. ನಾವು ದಾನ ಮಾಡೋದು ಕೇವಲ 350 ರಿಂದ 450 ಮಿಲಿಲೀಟರ್ ಇರ್ಬೋದು ಅಷ್ಟೇ. ಇದು ನಮ್ಮ ದೇಹದ ಒಟ್ಟು ರಕ್ತದ ಒಂದು ಸಣ್ಣ ಭಾಗವಾಗಿರುತ್ತೆ. ದಾನ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ದೇಹ ದ್ರವಾಂಶವನ್ನು ಮತ್ತೆ ತುಂಬಿಕೊಳ್ಳುತ್ತೆ. ಸರಿಯಾಗಿ ಆಹಾರ ಸೇವಿಸಿದರೆ ನೀವು ಅಂದಿನ ದಿನನಿತ್ಯದ ಕೆಲಸವನ್ನು ಆರಾಮಾಗಿ ಮಾಡಬಹುದು ಅಂತೆ. ಇನ್ನೊಂದು, ರಕ್ತದಾನ ಮಾಡೋದ್ರಿಂದ ಯಾವುದಾದ್ರೂ ರೋಗ ಅಂಟಿಕೊಳ್ಳಬಹುದು ಅನ್ನೋಂತಹ ಒಂದು ತಪ್ಪು ಕಲ್ಪನೆ ಇದೆ. ಇದರ ಅಸಲಿಯತ್ ಏನಂತ ಹೇಳಿದರೆ, ಇದು ಸಾಧ್ಯನೇ ಇಲ್ಲ. ಏಕೆಂದರೆ ರಕ್ತದಾನ ಮಾಡುವಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಹೊಸದಾಗಿರ್ತಕ್ಕಂತಹ ಕ್ರಿಮಿಮುಕ್ತಗೊಳಿಸಿದ ಅಂದರೆ ಸ್ಟೆರಿಲೈಸ್ಡ್ ನೀಡಲ್ ಅಥವಾ ಸೂಜಿಯನ್ನು ಬಳಸಲಾಗುತ್ತೆ. ಒಮ್ಮೆ ಬಳಸಿದಂತಹ ಸೂಜಿಯನ್ನು ತಕ್ಷಣವೇ ವಿಲೇವಾರಿ ಮಾಡಿ ಸೋಂಕು ತಗಲದಂತೆ ನೋಡಿಕೊಳ್ತಾರೆ. ಮತ್ತು ಇನ್ನೊಂದು, ಸಸ್ಯಾಹಾರಿಗಳು ರಕ್ತದಾನ ಮಾಡಬಾರದು ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ. ಇತರ ಅಸಲಿಯತ್ ಏನಂತ ಹೇಳಿದರೆ, ಇದಂತೂ ಸಂಪೂರ್ಣ ಸುಳ್ಳು. ರಕ್ತದಾನ ಮಾಡೋದು ನೀವು ತಿನ್ನೋ ಆಹಾರದ ಮೇಲಲ್ಲ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನ್ ಮಟ್ಟದ ಮೇಲೆ ನಿರ್ಧಾರವಾಗುತ್ತೆ. ನೀವು ಸಸ್ಯಾಹಾರಿಯಾಗಿದ್ದು ಆರೋಗ್ಯವಾಗಿ ಮತ್ತು ಕಬ್ಬಿಣಾಂಶವನ್ನು ಇರುವಂತಹ ಆಹಾರ ಸೇವನೆ ಮಾಡ್ತಿದ್ರೆ ಖಂಡಿತ ರಕ್ತದಾನ ಮಾಡಬಹುದು. ಮತ್ತಿನ್ನೊಂದು, ರಕ್ತದಾನ ಮಾಡೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ ಅಂತ ಕೆಲವರು ತಪ್ಪು ಕಲ್ಪನೆ ಹೊಂದಿರ್ತಾರೆ. ಇದರ ಅಸಲಿಯತ್ ಏನಂತ ಹೇಳಿದ್ರೆ, ರಕ್ತದಾನದ ಪ್ರಕ್ರಿಯೆ ಕೇವಲ ಒಂದು 10 ರಿಂದ 12 ನಿಮಿಷಗಳಷ್ಟೇ. ಆರಂಭದ ನೋಂದಣಿ ಮತ್ತು ನಂತರದ ವಿಶ್ರಾಂತಿ ಸೇರಿ ಒಟ್ಟು 1 ಗಂಟೆ ಸಮಯ ನೀಡಿದರೆ ಸಾಕು. ನೀವು ನೀಡೋ ಆ 1 ಗಂಟೆ ಸಮಯ ಇನ್ನೊಬ್ಬರ ಆಯುಷ್ಯನ್ನು ಹೆಚ್ಚು ಮಾಡಬಹುದು. ಗೆಳೆಯರೇ, ವಾಸ್ತವವನ್ನು ಅರಿತುಕೊಂಡು ಧೈರ್ಯವಾಗಿ ಮುಂದೆ ಬನ್ನಿ. ನಿಮ್ಮ ರಕ್ತ ಇನ್ನೊಬ್ಬರ ಪಾಲಿಗೆ ಅಮೃತವಾಗಲಿ.

ರಕ್ತದಾನ ಮಾಡಿದಾಗ ನಾವೇನೋ ಒಂದು ಯೂನಿಟ್ ರಕ್ತ ಕೊಡ್ತೀವಿ, ಆದರೆ ಅದು ಮೂರು ಜನರ ಪ್ರಾಣ ಉಳಿಸುತ್ತೆ ಅನ್ನೋದು ವೈಜ್ಞಾನಿಕ ಸತ್ಯ. ಇದು ನಿಮ್ಗೆ ಗೊತ್ತಾ? ಅದು ಹೇಗಂತೀರಾ? ನಾವು ರಕ್ತದಾನ ಮಾಡಿದಾಗ ರಕ್ತವನ್ನು ಹಾಗೆ ನೇರವಾಗಿ ಬಳಸೋದು ತುಂಬ ಅಪರೂಪ. ಅದನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಮೂರು ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸ್ತಾರಂತೆ. ಅವು ಯಾವುವು ಅಂತ ಹೇಳಿದ್ರೆ, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾ. ಕೆಂಪು ರಕ್ತ ಕಣಗಳನ್ನು ಅತಿಯಾದ ರಕ್ತಸ್ರಾವವಾದಾಗ ಅಥವಾ ತೀವ್ರ ರಕ್ತಹೀನತೆ ಆದಾಗ ಕೊಡಲಾಗುತ್ತೆ. ಇದು ಮೊದಲನೇ ಜೀವ ಉಳಿಸುವಂತಹ ಹಂತ. ಇನ್ನು ಪ್ಲೇಟ್ಲೆಟ್ಗಳನ್ನು ಡೆಂಗ್ಯೂ, ಜ್ವರ ಅಥವಾ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುವಂಥವರಿಗೆ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಆಗ ಈ ಭಾಗವನ್ನು ಅವರಿಗೆ ನೀಡಿ ಪ್ರಾಣ ಉಳಿಸಲಾಗುತ್ತೆ. ಇದು ಎರಡನೇ ಜೀವ ಉಳಿಸುವಂಥದ್ದು. ಇನ್ನು ಪ್ಲಾಸ್ಮಾದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಬೆಂಕಿ ಅವಘಡದಲ್ಲಿ ಸುಟ್ಟ ಗಾಯಗಳಾದವರಿಗೆ ಅಥವಾ ಲಿವರ್ ಸಮಸ್ಯೆ ಇರೋರಿಗೆ ಇದು ಸಂಜೀವಿನಿಯಂತೆ ಕೆಲಸ ಮಾಡುತ್ತಂತೆ. ಇದು ಮೂರನೇ ಜೀವ ಉಳಿಸುವಂಥದ್ದು. ನೋಡಿದ್ರ, ನಿಮ್ಮ ರಕ್ತದ ಒಂದು ಹನಿಯು ಎಷ್ಟು ಅಮೂಲ್ಯ ಅಂತ. ಒಬ್ಬರ ರಕ್ತದಾನದಿಂದ ಮೂರು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಹೊಸ ಜೀವ ಸಿಗುತ್ತೆ, ಜೀವನ ಸಿಗುತ್ತೆ. ಅಂದರೆ ನೀವು ಒಬ್ಬರೇ ಹೋಗಿ ರಕ್ತದಾನ ಮಾಡಿದರೂ ಮೂರು ಕುಟುಂಬಗಳಲ್ಲಿ ಸಂತೋಷ ತರಬಹುದು. ಇಂತಹ ಅದ್ಭುತ ಕೆಲಸಕ್ಕೆ ಇನ್ಯಾಕೆ ತಡ?

ಗೆಳೆಯರೇ, ರೆಡ್ ಕ್ರಾಸ್ ದಿನದ ಈ ಸಂದರ್ಭದಲ್ಲಿ ನಾವೊಂದು ವಿಷಯವನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಸೇವೆ ಅಂದ ತಕ್ಷಣ ನಾವೆಲ್ಲರೂ ಯಾವುದೋ ದೊಡ್ಡ ಸಂಸ್ಥೆಗೆ ಹೋಗಿ ಸೇರಬೇಕು ಅಥವಾ ಹಣ ಕೊಡಬೇಕು ಅಂತೇನಿಲ್ಲ. ನಮ್ಮ ದಿನನಿತ್ಯದ ಬದುಕಿನಲ್ಲೂ ಸಹ ನಾವು ರೆಡ್ ಕ್ರಾಸ್ ತತ್ವವನ್ನು ಪಾಲಿಸಬಹುದು. ಉದಾಹರಣೆಗೆ, ರಸ್ತೆಯಲ್ಲಿ ಯಾರಿಗಾದರೂ ಸಣ್ಣ ಅಪಘಾತವಾದಾಗ ಗಾಬರಿಯಾಗದೆ ಅವರಿಗೆ ಮೊದಲು ನೆರವಾಗಿ, ಬೇಸಿಗೆಯ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರನ್ನು ಇಡಿ, ನಮ್ಮ ಸುತ್ತಮುತ್ತ ಇರೋ ಹಿರಿಯ ನಾಗರಿಕರಿಗೆ ಅವರಿಗೆ ಬೇಕಾದಂತಹ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡಿ. ನೋಡಿ, ಮಾನವೀಯತೆ ಅನ್ನೋದು ದೊಡ್ಡ ಭಾಷಣದಲ್ಲಿಲ್ಲ, ನಾವು ಮಾಡುವ ಪುಟ್ಟ ಕೆಲಸದಲ್ಲಿದೆ. ರೆಡ್ ಕ್ರಾಸ್ ಸಂಸ್ಥೆಯ ಈ ವರ್ಷದ ಧ್ಯೇಯವಾಕ್ಯ ಕೂಡ ಇದನ್ನೇ ಹೇಳುತ್ತೆ, ಮಾನವೀಯತೆಯನ್ನು ಜೀವಂತವಾಗಿರಿಸೋಣ ಅಂತ. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಇರೋದೇ ಇನ್ನೊಬ್ಬರ ಕಣ್ಣೀರನ್ನು ಒರೆಸೋದ್ರಲ್ಲಿ ಅಲ್ವಾ? ಇವತ್ತು ನೀವು ಕೂಡ ಯಾರಾದರೂ ಒಬ್ಬರಿಗೆ ಸಹಾಯ ಮಾಡಿ ನೋಡಿ, ಆವಾಗ ಸಿಗೋ ಖುಷಿಯೇ ಬೇರೆ.

ಗೆಳೆಯರೆ, ಸಮಯ ಹೇಗೆ ಓಡುತ್ತೆ ಅಲ್ವಾ. ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇವತ್ತಿನ ಇಡೀ ಸಂಚಿಕೆಯ ಸಾರಾಂಶ ಇಷ್ಟೇ: ಸೇವೆ ಎಂಬುದು ಸಾಗರದಂತಿರಲಿ, ಸಹಾಯವೆಂಬುದು ಉಸಿರಿನಂತಿರಲಿ. ಈ ವಿಶ್ವ ರೆಡ್ ಕ್ರಾಸ್ ದಿನದಂದು ನಾವು ಕೇವಲ ಮಾಹಿತಿಯನ್ನು ತಿಳಿದುಕೊಂಡ್ರೆ ಸಾಲದು, ನಮ್ಮ ಬದುಕಿನಲ್ಲಿ ಪುಟ್ಟ ಬದಲಾವಣೆಯನ್ನು ತರೋಣ. ರಕ್ತದಾನ ಮಾಡೋದಕ್ಕೆ ನಾವೇನು ವೈದ್ಯರಾಗಬೇಕಾಗಿಲ್ಲ, ಕಷ್ಟದಲ್ಲಿರೋರಿಗೆ ನೆರವಾಗೋಕ್ಕೆ ನಾವು ಶ್ರೀಮಂತರಾಗಬೇಕಾಗಿಲ್ಲ. ಮರುಕ ಪಡೋ ಮನಸ್ಸಿಗಿಂತ ನೆರವಾಗೋ ಕೈಗಳಿಗೆ ಬೆಲೆ ಹೆಚ್ಚು ಅಂತಾರಲ್ಲ, ಹಾಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ನಿಮ್ಮ ಕೈಲಾದ ಒಂದು ಸಣ್ಣ ಸಹಾಯ ಮಾಡಿ ನೋಡಿ. ಅವಾಗ ಸಿಗೋ ಆ ತೃಪ್ತಿಯಲ್ಲಿ ಒಬ್ಬ ಹೆನ್ರಿ ಡ್ಯುನಾಂಟ್ ನಿಮ್ಮಲ್ಲೇ ಕಾಣಿಸ್ತಾರೆ. ರಕ್ತದಾನ ಮಾಡಿ ಜೀವ ಉಳಿಸಿ ಮತ್ತೆ ಮಾನವೀಯತೆಯನ್ನು ಎಲ್ಲೆಡೆ ಹರಡಿ. ಯಾವುದೇ ಬಣ್ಣದ ರಕ್ತವಿರಲಿ, ಹರಿಯುವ ದಾರಿಯು ಒಂದೇ. ಯಾವುದೇ ಧರ್ಮದ ಮನುಷ್ಯರಿರಲಿ, ಮಿಡಿಯುವ ಹೃದಯವು ಒಂದೇ. ಈ ಸುಂದರ ಸಾಲುಗಳೊಂದಿಗೆ ಇವತ್ತಿನ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ನಾನು ವಿರಾಮ ಹೇಳ್ತೀನಿ. ನಾಳೆ ಮತ್ತೆ ಇದೇ ಸಮಯದಲ್ಲಿ ಹೊಸ ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ.

ಇದುವರೆಗೂ ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಕೇಳಿ ಕರೆಂಟ್ ಅಫೇರ್ಸ್ ಸಂಚಿಕೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಅವರ ಹಾಡುಗಾರಿಕೆ, ವೈಲಿನ್ ವೆಂಕಟೇಶ್ ಜೋಯ್ಸಿಯಾರ್, ಮೃದಂಗ ವಿನೋದ್ ಶ್ಯಾಮ್. ಆರಂಭದಲ್ಲಿ ಕೇಳಿ ವಂದಿಸುವುದಾದಿಯಲಿ ನಾಟರಂಗ ಖಂಡಚಾಪುಥಾಳ, ಪುರಂದರದಾಸರ ರಚನೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ, ವೈಲಿನ್ ವೆಂಕಟೇಶ್ ಜೋಯ್ಸ್ಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಓ ನನ್ನ ನಲೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿರುವುದು ವಿ ರವಿಚಂದ್ರನ್.

ಇನ್ನೀಗ ಕೇಳಿ MS ಧೋನಿ ಚಿತ್ರದ ಗೀತೆ. ಪಾಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ಅಮಾಲ್ ಮಲ್ಲಿಕ್.

ಇನ್ನೀಗ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಣ್ಣಭವನ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ವಿ ಹರಿಕೃಷ್ಣ.

ಮುಂದಿನ ಗೀತೆ ರಬ್ನೆ ಬನಾದಿ ಜೋಡಿ ಚಿತ್ರದ್ದು. ರೂಪ್ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ನೀಡಿರುವುದು ಜೈದೀಪ್ ಸೈನಿ, ಸಂಗೀತ ನಿರ್ದೇಶನ ಸಲೀಂ ಸುಲೇಮಾನ್ ಅವರದ್ದು. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತ್ಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ, ಮೋಹಿತ್ ಚೌಹಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಜಬ್ ತಕ್ ಹೈ ಜಾನ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಎ ಆರ್ ರೆಹಮಾನ್.

ಜೋನ್ ಎಂ ವಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು, ಮೃತ್ಯುಂಜಯ ದೊಡ್ಡವಾಡ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾಧರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೆರೆ ಫಲ್. 11:00 ಸವಿನೆನಪು. 11:30 ಸ್ಟಂಪ್ಡ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಗಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳು ಸಂದೇಶ. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಂತರ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಪ್ರತಿಭೆಯ ಪುಟ್ಟ ಸಂಗಮ, ಲಾಸ್ಯ ಬಿ ಕೆ ಅವರ ಪರಿಚಯ, ಇವರೊಂದಿಗೆ ಆಶಾ. ಇನ್ನು 3:00 ಗುಲ್ಮೊಹರ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗೆರ್ಮೆಟ್. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ, ಪೆರೋಸ್ಕೈಟ್ ವಸ್ತುವಿನ ಕುರಿತು ಮಾಹಿತಿ ಕೆ ಎಸ್ ನಟರಾಜ್ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆ ಬಿತ್ತನೆಗೆ ಬಿತ್ತನೆ ಪೂರ್ವ ಬೀಜೋಪಚಾರದ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವೆಂಕಪ್ಪ ಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರ್ವೇಕೆರೆ ತಾಲೂಕು ನೀರುಗುಂಟಿಯಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಭಾನೆ ಪದ. 7:45 ಸಮಾಚಾರ ದರ್ಶನ, ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು, ಬಿ ಎಸ್ ಪೂಜಾ ಅವರಿಂದ. ಇನ್ನು 9:30 ಯುವವಾಣಿ, ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ, ದ ವಾರ್ ವಿತಿನ್ ಅಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ರಾಜಕುಮಾರ ಮಜುಂದಾರ್ ಅವರಿಂದ ಸಂತೂರ್ ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ ಇದೀಗ ಸಮಯ 11:05 ಆಗಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Saira Mujtaba.

ಅಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:10:28. ನಿಲಯದ ಮುಂದಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್.